ಶ್ರೋತೃಗಳೇ ನಮಸ್ಕಾರ, ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು ನಿಲಯ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948ನೇ ಶಕವರ್ಷ, ಆಷಾಢ ಮಾಸದ 22ನೆಯ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 13ನೇ ತಾರೀಖು ಸೋಮವಾರ. ಸಮಯ 5:58:45. ಆತ್ಮೀಯ ಶ್ರೋತೃ ಬಾಂಧವರನ್ನೆಲ್ಲ ಇಂದಿನ ಕಾರ್ಯಕ್ರಮಗಳಿಗೆ ಸ್ವಾಗತಿಸುತ್ತಿರುವುದು ನಿಮ್ಮ ರೇಡಿಯೋ ಗೆಳತಿ ಅಕ್ಷತಾ.

0: ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಸ್ಮಿತಾ ವಸಂತ್ ಹಾಡಿರುವ ಭಾವಗೀತೆಗಳು. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೆರೆಪಲ್ ಹಿಂದಿ ಹಳೆಯ ಚಿತ್ರಗೀತೆಗಳು. 11:00 ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ಸ್ವಪ್ನ ಕಟ್ಟಿ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಅಡ್ರೆಸ್. ನಂತರ ಸಂಧಿಕಾಲದಲ್ಲಿ ಕುಂತು ಪ್ರಬಂಧ ವಾಚನ ಪ್ರಸ್ತುತಿ ಸ್ಮಿತಾ ಭಟ್ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ದತ್ತಕ್ರಿಯಾ ಯೋಗದ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳನ್ನು ಕೇಳಬಹುದು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ. 6:51 ಕೃಷಿ ರಂಗದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ನೀರಗುಂದಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ರಾತ್ರಿ 9:15 ಎನ್ಜೆ ರವಿಶೇಖರ್ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ. ತಬಲಾ ಆದರ್ಶ ಶೆಣೈ, ಹಾರ್ಮೋನಿಯಂ ಮಧುಸೂದನ ಭಟ್. ಈ ಕಾರ್ಯಕ್ರಮದಲ್ಲಿ ಮೂಡಿಬರಲಿರುವ ರಾಗ ಭೂಪಾಲಿ. 10:00 ವನಿತಾ ವಿಹಾರ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವ ಇವರೊಂದಿಗೆ ಆಶಾ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಮಯ 6:05. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ವಾರ್ತೆ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Indian Space Research Organization says it has successfully carried out 3 major tests of the Gaganyaan crew module systems. The first test pertained to ensuring an upright position for the crew module after splashdown in the sea, considered one of the most important crew safety requirements. The second test involved examining the separation of the umbilical mechanism that serves as a link between the crew module where astronauts live and the service module, which provides power and propulsion. The third test validated the structural integrity of the crew module during the apex cover separation event. The apex cover protects the parachutes and associated subsystems during the mission. Five Indian students have won gold medals at the 56th International Physics Olympiad 2026, which was held at Bucaramanga in Colombia from 4th to 12th of this month. These young physicists have brought immense pride to the nation by delivering an extraordinary performance. The gold medal winners are Kanishk Jain from Pune, Riddhesh Anand Bendale from Indore, Rishit Garg from New Delhi, Shreya Suraya from Mumbai and Swarit Joshi from Ahmedabad. With this achievement, India secured the first position jointly with Russia, China, Kazakhstan, South Korea and Taiwan among 381 students from 87 countries. Union Commerce and Industry Minister Piyush Goyal will lead a high-level Indian business delegation to Spain, Belgium and Finland from today till the 17th of this month. The Ministry of Commerce and Industry said the visit aims to strengthen India's economic partnerships with Europe with a focus on trade, investment, technology, innovation and sustainability. In the first leg of his tour, Mr. Goyal will visit Spain today where he will participate in a business roundtable with the Chamber of Commerce of Spain, CEOE and ICEX. Spain Trade and Investment. The minister will then visit Belgium on the 14th and 15th of this month. Thereafter, Mr. Goyal will visit Finland on the 16th and 17th of this month. Prime Minister Narendra Modi will share his thoughts with the people of the country and abroad in the Mann Ki Baat program on Akashwani on 26th of July. It will be the 136th episode of the monthly radio program. People can submit their ideas and suggestions for the program through the toll-free number 1-800-117-800. They can also share their input online via the Narendra Modi app or the MyGov open forum. The citizens can also give a missed call on 1922 and follow the link received in SMS to directly give their suggestions to the Prime Minister. Suggestions for the upcoming episode will be accepted until the 24th of this month. India has declared one day in national mourning today as a mark of respect for Father Amir of Qatar, Sheikh Hamad bin Khalifa Al Thani, who passed away yesterday. The national flag will be flown at half-mast on the day of mourning throughout India on buildings where the national flag is flown regularly. There will be no official entertainment on the day. Prime Minister Narendra Modi has expressed condolences at the demise of Father Amir Sheikh Hamad bin Khalifa Al Thani, noting that he was a visionary leader who led Qatar to great levels of development and prosperity. The United States has launched a fresh round of military strikes against Iran. U.S. Central Command said the operation is intended to further degrade Tehran's ability to target civilian, mariners and commercial vessels transiting the Strait of Hormuz. In a post on X, CENTCOM said the strikes were carried out under the direction of the commander-in-chief to hold Iranian forces accountable. In tennis, top seed Italy's Yannick Sinner retained his Wimbledon men's singles title, beating second seed Germany's Alexander Zverev 6-7, 7-6, 6-3, 6-4 in the final at the All England Club London last night. This is Sinner's second consecutive Wimbledon men's singles title and his fifth Grand Slam crown. Sinner became the 10th player to successfully defend the Wimbledon men's singles title. In the women's doubles final, 10-seeded Chinese-French pair of Guo Hanyu and Kristina Mladenovic defeated the second-seeded Canadian-Brazilian duo of Gabriela Dabrowski and Luisa Stefani 6-3, 7-5 to clinch the title at Centre Court. The India Meteorological Department has forecast isolated heavy to very heavy rainfall over northeast India, West Bengal and Bihar during next 2 to 3 days and isolated heavy falls over east Uttar Pradesh during 4 to 5 days. And that is the end of this news bulletin.

ಆಕಾಶವಾಣಿ ಬೆಂಗಳೂರು ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಈಗ ಕೇಳೋಣ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಎರಡು ದೇವರ ನಾಮಗಳು ಎನ್ಎಸ್ ರಮ್ಯ ಅವರ ಧ್ವನಿಯಲ್ಲಿ ಮೂಡಿಬರುತ್ತಿವೆ. ಮೊದಲಿಗೆ ವಿಜಯದಾಸರ ದೇವರ ನಾಮ ಭಾರವೇ ಭಾರತೀ ರಮಣ.

ಇದುವರೆಗೆ ಎನ್ಎಸ್ ರಮ್ಯಾ ಅವರ ಧ್ವನಿಯಲ್ಲಿ ಎರಡು ದೇವರ ನಾಮಗಳನ್ನು ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವಯಲಿನ್ ಕೃತಿಕ್ ಕೌಶಿಕ್, ಮೃದಂಗ ಅದಮ್ಯ ರಮಾನಂದ್, ಕೊಳಲು ಸುನಿಲ್ ಡಿಎ. ಇನ್ನೀಗ ಕೇಳೋಣ ಪುರಂದರದಾಸರ ರಚನೆ ರಾಗಿ ತಂದೀರ, ವೃಂದಗಾನದಲ್ಲಿ ಮೂಡಿಬರುತ್ತಿದೆ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬರುತ್ತಿದೆ ನಿಜಗುಣ ಶಿವಯೋಗಿಯವರ ವಚನ, ನೋಡು ನೀನೆನ್ನ ಪರಿಭವದ ಬಾಧೆಯನ್ನ.

0: ಇದುವರೆಗೆ ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಸಂಪನ್ನವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಚಿಂತನ ಬಿಎಂ ಜಗದೀಶ್ ಅವರಿಂದ.
1: ನಿಸ್ವಾರ್ಥ ಸೇವೆ, ಅಪ್ಪಟ ತ್ಯಾಗ ಮತ್ತು ಅನುಕ್ಷಣವೂ ಕಾವಲುಗಾರ, ಬಾನಂಗಳದಲ್ಲಿ ಸದಾ ನಮ್ಮ ದೇಶದ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಗಂಭೀರವಾಗಿ ಹಾರಾಡಲು ನಿತ್ಯ ಶ್ರಮ ವಹಿಸುವವರೇ ನಮ್ಮ ವೀರ ಯೋಧರು. ನಮ್ಮ ಯೋಧರು ಎನ್ನುವ ಪದದಲ್ಲಿ ನಮ್ಮಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸುತ್ತದೆ, ಅಭಿಮಾನ ಉಕ್ಕಿ ಬರುತ್ತದೆ. ಇದು ನಮ್ಮ ದೇಶ ಎಂಬ ಹೆಮ್ಮೆಯ ಭಾವನೆ ಗರಿಗೆ ತರುತ್ತದೆ. ಯೋಧರು ದೇಶದ ಗಡಿಯಲ್ಲಿ ನಿತ್ಯ ನಿರಂತರ ಕಾವಲು ನಡೆಸುತ್ತಾ ನಮ್ಮ ಆಸ್ತಿ ನಮ್ಮ ಜೀವನ ಕಾಪಾಡುತ್ತಾ ನಮ್ಮ ಬದುಕು ಶಾಂತಿಯಿಂದ ಭದ್ರತೆಯಿಂದ ಆಗಿರಲು ಇವರ ನಿಸ್ವಾರ್ಥ ಸೇವೆ ಅಪ್ರತಿಮವಾಗಿದೆ. ತಮ್ಮ ಸ್ವಂತ ಕುಟುಂಬದಿಂದ ಬಹುದೂರದ ಗಡಿಗಳಲ್ಲಿ ಮಳೆ ಬಿಸಿಲು ಚಳಿ ಪ್ರಕೃತಿ ವಿಕೋಪ ಇವಾವುವನ್ನೂ ಲೆಕ್ಕಿಸದೆ

0: ತಮ್ಮ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ ದೇಶದ ಭದ್ರತೆಗಾಗಿ, ಒಳಿತಿಗಾಗಿ, ಜನರ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರುತ್ತಾರೆ. ಆ ಶ್ರಮದ ಫಲವೇ ದೇಶದ ಜನ ಸುರಕ್ಷಿತವಾಗಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ. ಯೋಧರ ಕಾರ್ಯಗಳು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಒಂದೊಮ್ಮೆ ದೇಶದ ಒಳಗೆ ಯಾವುದಾದರೂ ಕಾರಣಗಳಿಂದಾಗಿ ಗಲಭೆಗಳು ನಡೆದಾಗ ಅಂತಹ ಗಲಭೆಗಳನ್ನು ಮತ್ತೆ ನಡೆಯದಂತೆ ತಮ್ಮ ವಿಶಿಷ್ಟ ಸೇವೆಯಿಂದ ಇವರು ಅಂತಹ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುತ್ತಾರೆ. ಮಾತ್ರವಲ್ಲದೆ ಗಲಭೆಗಳಿಂದ ಆಗಬಹುದಾದ ಆಸ್ತಿ ಜೀವಹಾನಿಯನ್ನು ಯಶಸ್ವಿಯಾಗಿ ಇವರು ತಡೆಯುತ್ತಾರೆ. ಆ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುತ್ತಲೇ ಬಂದಿದ್ದಾರೆ. ಅದಲ್ಲದೆ ಪ್ರಕೃತಿ ಮುನಿಸಿಕೊಂಡು ಉಂಟಾಗಬಹುದಾದ ನೈಸರ್ಗಿಕ ಹಾನಿಯ ಸಂದರ್ಭದಲ್ಲೂ ಇವರ ಸೇವೆ ಸದಾ ಅವಿಸ್ಮರಣೀಯ. ಜೀವನದ ಹಂಗನ್ನು ತೊರೆದು ಹಗಲಿರುಳು ಎನ್ನದೆ ಕಾರ್ಯಪ್ರವೃತ್ತರಾಗಿ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರನ್ನು ಸದಾ ರಕ್ಷಿಸುತ್ತಾರೆ. ವಿಕೋಪದ ಹಾನಿ ಪ್ರಮಾಣವನ್ನು ತಡೆಯುತ್ತಾರೆ. ಪ್ರವಾಹ, ಬರಗಾಲ, ಭೂಕುಸಿತ, ಬೆಂಕಿ ಅನಾಹುತ ಇಂತಹ ಅನೇಕ ಅವಘಡಗಳಲ್ಲಿ ನಮ್ಮ ಯೋಧರು ಮಾಡುವ ನಿಸ್ವಾರ್ಥ ಸೇವೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಸದಾ ಅವರನ್ನು ನಾವು ಹೃದಯದಿಂದ, ಪ್ರೀತಿಯಿಂದ ಗೌರವಿಸುವಂತಹದ್ದಾಗಿದೆ. ನಮ್ಮ ಯೋಧರು ಭಾರತೀಯ ಸಶಸ್ತ್ರ ಪಡೆಗಳಾದ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಲೇ ಬಂದಿದ್ದಾರೆ. ನಮ್ಮ ಯೋಧರ ಕುರಿತು ಹೇಳುವಾಗ ಕೆಲ ಅಂಶಗಳನ್ನು ನಾವು ಕಾಣಬಹುದು. ನಮ್ಮ ವೀರ ಯೋಧರು ತ್ಯಾಗ ಮತ್ತು ದೇಶಭಕ್ತಿಯ ದ್ಯೋತಕವಾಗಿದ್ದಾರೆ. ನಮ್ಮ ಯೋಧರು ಶಿಸ್ತು ಮತ್ತು ನಮ್ಮೆಲ್ಲರನ್ನ ಅತ್ಯಂತ ಕ್ರಮಬದ್ಧ ರೀತಿಯಲ್ಲಿ ಬದುಕನ್ನು ಸಾಗಿಸಲಿಕ್ಕೆ ನೆರವಾಗುತ್ತಾರೆ. ಇವರ ಸಮಯ ಪಾಲನೆ, ಕಾರ್ಯದಕ್ಷತೆ, ಕಠಿಣ ಪರಿಶ್ರಮ ನಮಗೆ ಅರಿವಿಗೆ ಪಾಠಗಳಾಗಿವೆ. ನಮ್ಮ ಯೋಧರು ದೇಶದ ಏಕತೆಯ ಪ್ರತೀಕವಾಗಿದ್ದಾರೆ. ಅವರಿಗೆ ಇಡೀ ದೇಶವೇ ಒಂದು ಕುಟುಂಬ. ಹಾಗಾಗಿ ಅವರು ಯಾವುದನ್ನೂ ಲೆಕ್ಕಿಸದೆ ದೇಶದ ಜನರ, ದೇಶದ ಗಡಿ, ದೇಶದ ಆಸ್ತಿ, ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಸದಾ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ. ಭಾರತೀಯ ಯೋಧರು ಕೇವಲ ಸಮವಸ್ತ್ರ ಧರಿಸಿದವರಲ್ಲ, ಅವು ದೇಶಭಕ್ತಿಯ ಜ್ವಾಲೆಗಳು. ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ಇವರ ರಕ್ತದಲ್ಲಿ ದೇಶಭಕ್ತಿಯ ವೀರಾವೇಶವಿರುತ್ತದೆ. ನಮ್ಮ ವೀರ ಯೋಧರ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನು ಆಡಿರುವ ಕೆಲವು ಮಹನೀಯರು ಹೀಗೆ ಹೇಳುತ್ತಾರೆ. ಜನರಲ್ ಕೆಎಂ ಕರಿಯಪ್ಪನವರ ನುಡಿಗಳು ಹೀಗಿವೆ: ಯೋಧರು ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶಕ್ಕಾಗಿ ಹೋರಾಡುತ್ತಾರೆ. ಅವರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು. ಮತ್ತೋರ್ವರು ಶ್ರೀ ಸ್ಯಾಮ್ ಮಣೇಕ್ಷಾರವರು, ಅವರ ಮಾತಿನಲ್ಲಿ ಹೇಳುವುದಾದರೆ, ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಎಂದು ಉದ್ಗಾರ ತೆಗೆದಿದ್ದಾರೆ. ಕಾರ್ಗಿಲ್ ಹುತಾತ್ಮ ಹೆಮ್ಮೆಯ ಕ್ಯಾಪ್ಟನ್ ಮನೋಜ್ ಕುಮಾರ್ ರವರು ಆಡಿದ ಮಾತುಗಳು ಹೀಗಿವೆ: ನಾನು ಸಾಯುವ ಮುನ್ನ ನನ್ನ ದೇಶದ ಗಡಿ ರಕ್ಷಣೆಗೆ ನನ್ನ ಪ್ರಾಣ ಮುಡಿಪಾಗಿ ಇಡದೇ ಹೋದರೆ ಅಂತಹ ಸಾವು ನನ್ನನ್ನು ಅವಮಾನಿಸುತ್ತದೆ ಎಂಬ ಮಾತಿನಲ್ಲಿ ಯೋಧರ ಪ್ರಾಮುಖ್ಯತೆ ನಮಗೆ ಕಂಡುಬರುತ್ತದೆ. ದೇಶಕ್ಕಾಗಿ ಇವರ ಮನ ಮಿಡಿಯುವ ರೀತಿಯನ್ನು ತಿಳಿಸುತ್ತದೆ. ಇಂತಹ ವೀರ ಯೋಧರನ್ನು ಮನ ತುಂಬಿ ಗೌರವಿಸೋಣ, ನಮಿಸೋಣ. ದೇಶವೇ ನನ್ನ ಕುಟುಂಬ ಎಂಬ ವೀರ ಯೋಧರಿಗೆ ನಮ್ಮದೊಂದು ಸಲಾಂ.
1: ಇದುವರೆಗೆ ಬಿಎಂ ಜಗದೀಶ್ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಎನ್ಎಂ ಗಿರಿಜಾಪತಿ ಅವರ ಲಹರಿಯನ್ನು ಆಲಿಸಬಹುದು.

ಆಕಾಶವಾಣಿ ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು ಪಾಲಿಮರ್ ಟೆಕ್ನಾಲಜಿ, ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ, ಮನ ಕಲಕುವ ಕಥೆ, ಕಲಾತ್ಮಕತೆ,

0: ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯನ್ನು ಈಗ ಕೇಳೋಣ.
1: ನಾನು ಕಥೆಗಾರನಾಗುವುದರಲ್ಲಿ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್ ಕವಿಗಳು. ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನಿಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನು ಅಥವಾ ಮಾಸ್ತಿಯವರ ಕಥೆಗಳನ್ನು ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರೆದ ಕಥೆ ಬರೆದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ, ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದುಬಿಡ್ತು. ಬರೀಲಿಕ್ಕೂತೆ ಬರದೆ ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಲು ಹೊರೆ. ನೋಡಿ, ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆ ಬಗ್ಗೆ ಆಗಿತ್ತು ಎನ್ನುವ ಮಾತು ಈಗ ನನದಾಗ ನನಗೂ ಆಶ್ಚರ್ಯವಾಗ್ತದೆ. ಈ ಕಥೆ ಶೋಷಣೆ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊಳೆದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂಥ, ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ ಕಳ್ಳಗಿರಿಯಣ್ಣ, ಉತ್ತುಮೆ ಅಂತ ಕಥೆಗಳನ್ನು ಕಳಿಸಿದಾಗ, ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿಯರಿಗೆ ಕಳಿಸಿ ಅವರ ಆಶೀರ್ವಾದ ಬೀಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೀ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರೋ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಿಕ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ. ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿ ಆಸ್ಥೆ. ಯಾಕಂದರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೀ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲ ಕಥಾ ಸಾಹಿತ್ಯಕ್ಕೆ ಮೂಲವಾದ ಆಸ್ಥೆ ಮನುಷ್ಯನಲ್ಲಿಯ ಪ್ರೀತಿ, ಮನುಷ್ಯನ ಬಗ್ಗೆ ಇರಬೇಕಾದ ಆಸ್ಥೆ. ನನ್ನ ಮೊದಲನೇ ಕಥಾ ಸಂಗ್ರಹದಲ್ಲಿ ಈ ಮನುಷ್ಯನ ಬಗೆಗಿನ ಒಂದು ಆಸ್ಥೆ ಇದೆ ಎಂದು ಹೇಳೋದು ನೀವು, ಬಹುಶಃ ಎಲ್ಲ ಕಥೆಗಳ ಬಗ್ಗೆ ಸಹ ಹೇಳಬಹುದಾದ ಮಾತು ಅಂತ ಕನಿಸ್ತದೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಯಶವಂತ ಚಿತ್ತಾಲ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ. ಇನ್ನೀಗ ಕೇಳೋಣ ವೇದವ್ಯಾಸ ಜೋಶಿಯವರು ಬರೆದ ಎಲ್ಲರೊಡನೊಂದಾಗು ಭಾರತೀಯ ದೇಶಭಕ್ತಿಗೀತೆಯನ್ನು ವೃಂದಗಾನದಲ್ಲಿ ಮೂಡಿಬಂದಿದೆ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ನಾವು ಇವತ್ತು ಪ್ರತಿಯೊಂದನ್ನು ಕೂಡ ಮೊಬೈಲ್ನಲ್ಲೇ ಎಲ್ಲಾ ಮಾಹಿತಿ ಸಿಗಬೇಕು ಅಂತೀವಿ. ನಮ್ಮ ಮುಷ್ಟಿನಲ್ಲಿ ಇವತ್ತು ಇಡೀ ಜಗತ್ತೇ ಇದೆ ಅಂತ ಹೇಳಿ ಹೇಳ್ತೀವಿ. ಎಲ್ಲಾ ಮಾಹಿತಿಗಳು ಇಲ್ಲಿ ಸಿಗಬೇಕು, ಪ್ರತಿಯೊಂದು ಕೂಡ ಕೂತ್ಕೂತಲೇ ಮಾಡ್ಕೋಬೇಕು. ಸರ್ಕಾರದ ಎಲ್ಲಾ ಸೌಲಭ್ಯಗಳು ಕೂಡ ಇವತ್ತು ಮೊಬೈಲ್ನಲ್ಲಿ ಸಣ್ಣ ಸಣ್ಣ ಆ್ಯಪ್ಗಳ ಮೂಲಕವಾಗಿ ಸಿಗ್ತಾ ಇದೆ. ದಯಮಾಡಿ ಕಾನೂನಿನ ವಿಷಯದಲ್ಲಿ ನಾವು ಮಾಹಿತಿ ಪಡಿಬೇಕಂದ್ರೆ ಕೋರ್ಟಿನ ಕೇಸುಗಳಿರ್ತವೆ, ಅಥವಾ ಯಾವ ಕೇಸ್ ಎಲ್ಲಿವರೆಗೂ ಬಂತು ಅಂತ ಅನ್ನೋದು ಗೊತ್ತಿರಲ್ಲ. ಯಾರು ಯಾರ ವಿರುದ್ಧವಾಗಿ ಕಾನೂನು ಸಮರ ನಡೀತಾ ಇದೆ ಅಂತ ಅನ್ನೋದು ಗೊತ್ತಾಗಲ್ಲ. ಒಂದು ಸಾರ್ವಜನಿಕ ಮಾಹಿತಿನೂ ಆಗಿರಬಹುದು. ಅದ್ರ ಬಗ್ಗೆ ಮಾಹಿತಿ ಪಡಿಬೇಕಂದ್ರೆ ಆನ್ಲೈನ್ ಮೂಲಕವಾಗಿ ಈ ಮಾಹಿತಿ ಪಡೀಲಿಕ್ಕೆ ಸಾಧ್ಯವಾ?
2: ಖಂಡಿತ ಸಾಧ್ಯ ಇದೆ. ಈಗ ನಾನು ಒಂದು ಕೇಸ್ ಅನ್ನ ಫೈಲ್ ಮಾಡಿದ್ದೀನಿ ಅಂದಾಗ ಆ ಕೇಸು ಯಾವ ಹಂತದಲ್ಲಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ಹೈಕೋರ್ಟ್ ಅಂದ್ರೆ ಹೈಕೋರ್ಟ್ ಅಲ್ಲಿ ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ ಮೂಲಕ ನಾವು ತಗೋಬಹುದು. ಅದೇ ರೀತಿ ನಾವು ಈ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಈ ಕಡೆನಲ್ಲೆಲ್ಲ ಆದ್ರೆ ಈ ಕೋರ್ಟ್ಸ್ ಆ್ಯಪ್ ಅಂತ ಇರುತ್ತೆ. ಈ ಕೋರ್ಟ್ಸ್ ಆ್ಯಪ್ಗೆ ನಾವು ಹೋದಾಗ ಅದನ್ನಂದ್ರೆ ನಾವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅದನ್ನ ನಾವು ಡೌನ್ಲೋಡ್ ಮಾಡಿ ಈ ಕೋರ್ಟ್ಸ್ ಆ್ಯಪ್ನಲ್ಲಿ ನಾವು ನಮ್ಮ ಒಂದು ಕೇಸಿನ ಬಗ್ಗೆ ನಾವಲ್ಲಿ ಫೀಲ್ಡ್ ಮಾಡಿದಾಗ ಅದನ್ನು ನಾವು ಎಷ್ಟು ಯಾವ ರೀತಿ ಯಾವ ಒಂದು ಹಂತದಲ್ಲಿ ನಡೀತಾ ಇದೆ, ಈಗ ನೋಟಿಸ್ಗೆ ಹೋಗಿದೆಯಾ, ಎವಿಡೆನ್ಸ್ಗೆ ಹೋಗಿದೆಯಾ, ಆರ್ಗ್ಯುಮೆಂಟ್ಸ್ಗೆ ಹೋಗಿದೆಯಾ, ಇಲ್ಲ ಒಂದು ಐ ಎ ಹಾಕಿದಾರ, ಐ ಎನಲ್ಲಿ ಯಾವ ರೀತಿ ಆರ್ಡರ್ಸ್ ಆಗಿದೆ ಅನ್ನೋದನ್ನು ಸಹ ನಾವು ನೋಡ್ಬೋದು. ಈಗ ಕೆಲವೊಂದು ಕಡೆ ಮಾಹಿತಿಗಳನ್ನ ಕೊಟ್ಟಿರ್ತಾರೆ, ಕೆಲವೊಂದು ಕಡೆ ಮಾಹಿತಿಗಳನ್ನ ಕೊಟ್ಟಿರಲ್ಲ. ಅಂದ್ರೆ ಈಗ ಒಂದು ಎಂ ಸಿ ಪ್ರಕರಣದಲ್ಲಾದ್ರೆ ಅಲ್ಲಿ ಬಂದಿದ್ರು ಅನ್ನೋದ್ರ ಮಾತ್ರ ಇರುತ್ತೆ ಹೊರತು ಅದ್ರ ಮೇಲೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿರಲ್ಲ. ಅದೇ ನಾವೊಂದು ಕ್ರಿಮಿನಲ್ ಕೋರ್ಟ್ ಅಲ್ಲಿ ಇಷ್ಟು ಜನ ಪ್ರೆಸೆಂಟ್ ಇದ್ರು, ಇಷ್ಟು ಜನ ಹಾಜರಿದ್ದು, ಈ ರೀತಿ ಮುಂದುವರಿಯುತ್ತಿರುತ್ತೆ, ಇಲ್ಲ ಇವರಿಗೆ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿರುತ್ತೆ ಅನ್ನೋದ್ರ ಮಾಹಿತಿನ ಕ್ರಿಮಿನಲ್ ಪ್ರಕರಣದಲ್ಲಿ ನಾವು ನೋಡಬಹುದು.
1: ಕೆಲವು ಕೆಲವು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಬರಲ್ಲ ಅಂತ ಇರುತ್ತೆ, ಅವಾಗ ಏನ್ ಮಾಡ್ತಾರೆ ಮೇಡಮ್?
2: ಅಲ್ಲ, ಖಾಸಗಿ ಆದಂತಹ ಒಂದು ಮಾಹಿತಿಗಳನ್ನ ಮಾತ್ರ ಕೊಡ್ಲಿಕ್ಕೆ ಬರೋದಿಲ್ಲ ಈ ವಿಷಯದಲ್ಲಿ ಹೇಳಬೇಕು ಅಂತಂದ್ರೆ. ಈಗ ಯಾಕೆಂದ್ರೆ ಇನ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿನಲ್ಲಿ ಈಗ ನನ್ನ ಒಂದು ಪೂರ್ಣ ಮಾಹಿತಿನ ನನ್ನ ಪರ್ಸನಲ್ ಮಾಹಿತಿನ ಕೊಡಿ ಅಂತ ಯಾವ್ದಾದ್ರು ಒಂದು ಆಫೀಸ್ಗೆ ಹೋಗಿ ಕೇಳಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದ್ರೆ ಅದು ನನ್ನ ಪರ್ಸನಲ್, ಸೊ ನನ್ನ ಪರ್ಸನಲ್ ಆಗಿರೋದನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಅದೇ ನಾನು ಬೇರೆದ್ ಆಗಿದ್ರೆ ನಾವು ಅದನ್ನ ಕೊಡ್ಲೇಬೇಕಾಗತ್ತೆ. ಇದು ಯಾಕೆಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿನಲ್ಲಿ ಅದು ಇದೆ, ವಿತ್ ಇನ್ 30 ಡೇಸ್ ಒಳಗಡೆ ಅವರು ಒಂದು ಅಪ್ಲಿಕೇಶನ್ ಬಂದಂತ ಸಮಯದಲ್ಲಿ ಕೊಡ್ಬೇಕಾಗುತ್ತೆ,
1: ಮಾಹಿತಿ ಸಿಗುತ್ತೆ ಅಂತ. ಈಗ ನೇರವಾಗಿ ಕಾನೂನಿನ ಎಲ್ಲ ಪ್ರೊಸೀಡಿಂಗ್ಸು ಅಥವಾ ವಾದ ಯಾವಾಗಿದೆ, ದಿನಾಂಕ ಯಾವಾಗಿದೆ, ಮುಂದಿನ ಹಿಯರಿಂಗ್ ಯಾವಾಗಿದೆ, ಎಲ್ಲ ಇತ್ಯಾದಿ ಎಲ್ಲ ಮಾಹಿತಿಗಳು ಕೂಡ ಅಲ್ಲಿ ಸಿಗುತ್ತೆ ಅಂತಂದಂಗೆ ಆಯ್ತು. ಇವಾಗ ಇನ್ನೊಂದು ಏನಂದ್ರೆ ಈಗ ಪಾಟಿ ಸವಾಲು ನಡೀತಿರ್ತದಲ್ಲ ಕೋರ್ಟಲ್ಲಿ ವಾದ ವಿವಾದಗಳು, ಅದು ಕೂಡ ನೇರ ಪ್ರಸಾರ ಆಗಬೇಕು ಅಂತಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂತ ಹೇಳಿ ನಾವೆಲ್ಲ ಓದ್ತಿದ್ದೀವಿ ಪೇಪರ್ನಲ್ಲಿ. ಹಾಗೆ ಮನೆಯಲ್ಲಿ ಕೂತ್ಕೊಂಡು ಕೋರ್ಟಲ್ಲಿ ನಡೀತಾ ಇರುವಂತಹ ವಾದ ವಿವಾದಗಳನ್ನು ಕೂಡ ಕೇಳುವಂತಹ ಕಾಲ ಇದೆಯಾ?
2: ಖಂಡಿತ, ಇದನ್ನ ನಮ್ಮ ಸಿಟಿ ಸಿವಿಲ್ ಕೋರ್ಟ್ಗಿನ್ನು ಅಪ್ಲೈ ಮಾಡಿಲ್ಲ. ಈಗ ನಾವು ಸಹ ನೋಡ್ತಾ ಇರೋ ಪ್ರಕಾರ ಹೈಕೋರ್ಟ್ನಲ್ಲಿ ಕೆಲವೊಂದು ವಾದಗಳು ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಈಗಲೂ ನೋಡ್ತಾ ಇದ್ದೀವಿ, ಯೂಟ್ಯೂಬ್ ನಲ್ಲಿ ತೆಗೆದ್ರು ಸಹ ಅವತ್ತಿನ ದಿನದಿಂದ ಏನೇನಿದೆ ಅನ್ನೋದು ಸಹ ನಾವು ನೋಡಬಹುದು.
1: ಇದಂತ ನೋಡಬಹುದು. ಒಟ್ಟು ಆನ್ಲೈನ್ ಮೂಲಕವಾಗಿ ಪ್ರತಿಯೊಂದು ಕೂಡ ಪಾರದರ್ಶಕವಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೆ ಕಾನೂನಿನ ವಿಷಯಗಳು ಕೂಡ ಹೊರತಾಗಿಲ್ಲ, ಎಲ್ಲವನ್ನು ಕೂಡ ತಿಳಿಸಲಿಕ್ಕೆ ಸಾಧ್ಯ ಇದೆ ಅಂತಲೂ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರೇ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ತೆ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು ರೈತರಿಗೆ ಸಲಹೆ.
4: ಹಸಿರೆಲ ಗೊಬ್ಬರಗಳು ಮಣ್ಣಿನ ಫಲವತ್ತತೆ ಮತ್ತು ರಚನೆಯನ್ನು ಸುಧಾರಿಸಲು ಪ್ರತ್ಯೇಕವಾಗಿ ಬೆಳೆಸುವ ಬೆಳೆಗಳಾಗಿವೆ. ಇವು ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳು ಅಥವಾ ವೇಗವಾಗಿ ಬೆಳೆಯುವ ಸಸ್ಯಗಳಾಗಿದ್ದು ಹೂ ಬಿಡುವ ಮೊದಲು ಅಥವಾ ಹೂ ಬಿಡುವ ಸಮಯದಲ್ಲಿ ಮಣ್ಣಿನಲ್ಲಿ ಉಳುಮೆ ಮಾಡಿ ಸೇರಿಸಲಾಗುತ್ತೆ. ಹೊದಿಕೆ ಬೆಳೆಗಳು ಮಣ್ಣಿನ ಸವೆತ ನಿಯಂತ್ರಣ, ಕಳೆ ನಿಗ್ರಹ ಮತ್ತು ಜೀವ ವೈವಿಧ್ಯ ಕಾರ್ಯಗಳಿಗೂ ಸಹಕಾರಿಯಾಗಿವೆ. ಸಾಮಾನ್ಯ ಹಸಿರೆಲೆ ಗೊಬ್ಬರ ಬೆಳೆಗಳು ಪ್ರತಿ ಹೆಕ್ಟೇರ್ಗೆ 40-120 ಕೆಜಿ ಯೂರಿಯಾಕ್ಕೆ ಸಮಾನವಾದ ಸಾವಯವ ಸಾರಜನಕವನ್ನು ಸೇರಿಸುವ ಪ್ರಯೋಜನವನ್ನು ನೀಡುತ್ತವೆ. ಸ್ಪರ್ಧೆ ಅಥವಾ ಅಲೆಲೋಪತಿ ಮೂಲಕ ಕಳೆಗಳನ್ನು ಹತ್ತಿಕ್ಕುತ್ತವೆ, ಕೀಟ ಮತ್ತು ರೋಗದ ಚಕ್ರಗಳನ್ನು ಮುರಿಯುತ್ತವೆ. ಪಾಳು ಬಿಟ್ಟ ಅವಧಿಯಲ್ಲಿ ಮಣ್ಣಿನ

0: ಸಂಯುಕ್ತಗಳು ಅಲ್ಜೆನಿಕ್ ಆಮ್ಲ, ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಮತ್ತು ಕ್ಯಾಟಯಾನ್ ವಿನಿಮಯ ಸಾಮರ್ಥ್ಯವನ್ನು ಸುಧಾರಿಸುತ್ತೆ. ಸೈಟೋಕ್ವಿನಿನ್ಗಳು ಮತ್ತು ಆಕ್ಸಿನ್ಗಳು ಜೀವಕೋಶದ ವಿಭಜನೆ ಮತ್ತು ಬೇರಿನ ಉದ್ದನೆಯ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ಬಿಟ್ಮೈನ್ಗಳು ಬರ ಮತ್ತು ಹಿಮದ ಒತ್ತಡವನ್ನು ತಡೆದುಕೊಳ್ಳುವ ಆಸ್ಮೋ ಪ್ರೊಟೆಕ್ಟೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಫುಕೋಯಿಡಾನ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒತ್ತಡ ನಿರೋಧಕ ಪಾಲಿಸ್ಯಾಕ್ರೈಡ್ ಆಗಿದೆ. ಬೇರಿನ ವಲಯದಲ್ಲಿ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿಸುವ ಇಂಗಾಲದ ಮೂಲ ಸೂಕ್ಷ್ಮ ಪೋಷಕಾಂಶಗಳು ಜೈವಿಕವಾಗಿ ಸುಲಭವಾಗಿ ಲಭ್ಯವಾಗುವ ರೂಪದಲ್ಲಿ ಅಯೋಡಿನ್, ಬೋರಾನ್, ಮ್ಯಾಗ್ನೀಸ್, ಸತು ಇತ್ಯಾದಿಯಾಗಿವೆ. ಬಯೋಚಾರ್ ಎನ್ನುವುದು ಆಮ್ಲಜನಕದ ಕೊರತೆ ಇರುವ ಪರಿಸ್ಥಿತಿಯಲ್ಲಿ 300-700 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಜೈವಿಕ ರಾಶಿಯ ಪೈರೋಲಿಸಿಸ್ ಮೂಲಕ ಉತ್ಪಾದಿಸಲಾಗುವ ಇಂಗಾಲ ಸಮೃದ್ಧ ರಂಧ್ರಯುಕ್ತ ಘನ ವಸ್ತುವಾಗಿದೆ. ಇದನ್ನು ಮಣ್ಣಿಗೆ ಅನ್ವಯಿಸಿದಾಗ ಇದು ದೀರ್ಘಕಾಲೀನ ಇಂಗಾಲದ ಸಿಂಕ್ ಮತ್ತು ಉಪಯುಕ್ತ ಸೂಕ್ಷ್ಮಜೀವಿಗಳ ಆವಸ್ಥಾನವಾಗಿ ಕಾರ್ಯನಿರ್ವಹಿಸುತ್ತೆ. ಮಣ್ಣಿನ ಕ್ಯಾಟಿಯಾನ್ ವಿನಿಮಯ ಸಾಮರ್ಥ್ಯವನ್ನು ಹೆಚ್ಚಿಸಿ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಆಮ್ಲೀಯ ಮಣ್ಣಿನ ಪಿಎಚ್ ಅನ್ನು ಹೆಚ್ಚಿಸುವ ಮೂಲಕ ಪೋಷಕಾಂಶಗಳ ಲಭ್ಯತೆಯನ್ನು ಸುಧಾರಿಸುತ್ತೆ. ಅಮೋನಿಯನ್ ಅಯಾನುಗಳು ಹೀರಿಕೊಳ್ಳುವ ಮೂಲಕ ಸಾರಜನಕದ ಕೊಚ್ಚಿ ಹೋಗುವಿಕೆಯನ್ನು ಕಡಿಮೆ ಮಾಡುತ್ತೆ. ಮರಳು ಮಿಶ್ರಿತ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತೆ. ಶತಮಾನಗಳವರೆಗೆ ಇಂಗಾಲವನ್ನು ಮಣ್ಣಿನಲ್ಲಿ ಸಂಗ್ರಹಿಸುವ ಮೂಲಕ ಹವಾಮಾನ ಬದಲಾವಣೆ ತಗ್ಗಿಸಲು ಕೊಡುಗೆ ನೀಡುತ್ತೆ. ಮಣ್ಣಿನ ಆಕಾರ ಮತ್ತು ಬಯೋಚಾರ್ ಗುಣಲಕ್ಷಣಗಳನ್ನು ಅವಲಂಬಿಸಿ ಶಿಫಾರಸು ಮಾಡಲಾದ ದರವು ಪ್ರತಿ ಹೆಕ್ಟೇರ್ಗೆ 1-30 ಟನ್ಗಳವರೆಗೆ ಇರುತ್ತೆ. ಆರಂಭಿಕ ಹಂತದಲ್ಲಿ ಪೋಷಕಾಂಶಗಳು ಸ್ಥಗಿತಗೊಳ್ಳುವುದನ್ನು ತಪ್ಪಿಸಲು ಬಯೋಚಾರನ್ನು ಬಳಸುವ ಮೊದಲು ಅದಕ್ಕೆ ಪೋಷಕಾಂಶಗಳು ಮತ್ತು ಸೂಕ್ಷ್ಮಜೀವಿಗಳನ್ನು ತುಂಬಿಸಬೇಕು. ಮಣ್ಣಿನ ಪರಿಸರದಲ್ಲಿ ಬಯೋಚಾರ್ ಪಕ್ವವಾಗುತ್ತಿದ್ದಂತೆ ಹಲವು ವರ್ಷಗಳವರೆಗೆ ಇದರ ಪರಿಣಾಮ ಸುಧಾರಿಸುತ್ತದೆ. ನೈಸರ್ಗಿಕವಾಗಿ ದೊರೆಯುವ ಕಲ್ಲು ನಿಕ್ಷೇಪಗಳಿಂದ ಪಡೆದ ಖನಿಜ ರಸಗೊಬ್ಬರಗಳು ಯಾವುದೇ ರಾಸಾಯನಿಕ ಸಂಸ್ಕರಣೆಯಿಲ್ಲದೆ ನಿಧಾನ ಆದರೆ ನಿರಂತರ ಪೋಷಕಾಂಶಗಳ ಬಿಡುಗಡೆಯನ್ನು ಒದಗಿಸುತ್ತವೆ. ಸಂಶ್ಲೇಷಿತ ಇನ್ಪುಟ್ಗಳನ್ನು ನಿಷೇಧಿಸಲಾಗಿರುವ ಸಾವಯವ ಕೃಷಿ ವ್ಯವಸ್ಥೆಗಳಲ್ಲಿ ಇವು ವಿಶೇಷವಾಗಿ ಪ್ರಮುಖವಾಗಿರುತ್ತವೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಇಂದು ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಈ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನವನ್ನು ಆಲಿಸಲಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ. ಸಮಯ 6:55 ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ ಮೂಡಿಬರಲಿದೆ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಘಟನೆನ ಉದ್ಘೋಷಿತಂ ಯತ್ತೇನ ಗಗನಯಾನ ಅಭಿಯಾನಸ್ಯ ಕ್ರೂ ಮಾಡ್ಯೂಲ್ ತಂತ್ರಾಣಾಂ ತ್ರಯಾಣಾಂ ಪ್ರಮುಖ ಪರೀಕ್ಷಣಾನಾಂ ಸಫಲಂ ನಿಷ್ಪಾದನಂ ವಿಹಿತಂ. ಪ್ರಥಮ ಪರೀಕ್ಷಣಂ ಸಮುದ್ರೆ ಅವತರಣಾನಂತರಂ ಕ್ರೂ ಮಾಡ್ಯೂಲ್ ಇತ್ಯಸ್ಯ ಸ್ಥಿತಿಂ ಸುನಿಶ್ಚೇತುಂ ಸಂಬದ್ಧಂ ಆಸೀತ್ ಯತ್ ಅಂತರಿಕ್ಷ ಯಾತ್ರಿಣಾಂ ಸುರಕ್ಷಾಯಾಃ ದೃಷ್ಟ್ಯಾ ಅತ್ಯಂತಂ ಮಹತ್ವಪೂರ್ಣಂ ಮಾನದಂಡಂ ಮನ್ಯತೆ. ದ್ವಿತೀಯ ಪರೀಕ್ಷಣೆ ಅಂಬ್ಲಿಕ್ರಿಲ್ ತಂತ್ರಸ್ಯ ಪೃಥಕ್ಕರಣ ಪ್ರಕ್ರಿಯಾಯಾಃ ಪರೀಕ್ಷಣಂ ವಿಹಿತಂ. ತೃತೀಯ ಪರೀಕ್ಷಣೆ ತಾವತ್ ಶೀರ್ಷ ಆವರಣ ಪೃಥಕ್ಕರಣ ಕ್ಷಣೆ ಕ್ರೂ ಮಾಡ್ಯೂಲ್ ಇತ್ಯಸ್ಯ ಸಂರಚನಾತ್ಮಕ ಅಖಂಡತಾಯಾಃ ಪ್ರಾಮಾಣಿಕತಾಂ ಸಿದ್ಧಂ ಅಭವತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜುಲೈ ಮಾಸಸ್ಯ 26 ದಿನಾಂಕೆ ಆಕಾಶವಾಣಿತಃ ಪ್ರಸಾರಿತೆ ಮನ್ ಕಿ ಬಾತ್ ಇತ್ಯಾಖ್ಯೆ ಕಾರ್ಯಕ್ರಮೆ ದೇಶ ವಿದೇಶಸ್ಯ ಜನೈಃ ಸಾಕಂ ಸ್ವಕೀಯಾನ್ ವಿಚಾರಾನ್ ವಿನಿಮಯಿಷ್ಯತಿ. ಅಸ್ಯ ಮಾಸಿಕ ಶ್ರವ್ಯ ಕಾರ್ಯಕ್ರಮಸ್ಯ ಅಯಂ 37th ಭಾಗೋ ಭವಿತ. ಜನಾಃ ನಿಃಶುಲ್ಕ ದೂರಭಾಷ ಸಂಖ್ಯಾಯಾಃ 1800 ಏಕಮೇಕಂ ಸಪ್ತಾಷ್ಟು.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 7:20.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಶ್ರೋತೃಗಳೇ, ಇಂದು ರಾತ್ರಿ 9:15 ಎನ್ ಜೆ ರವಿಶೇಖರ್ ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. ಇಂದು ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಿನಿ ಕಿಶೋರ ರಾವ್ ಅವರ ಗಾಯನವನ್ನು ಆಲಿಸುವಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಸಹಕಾರ ನೀಡುವವರು ತಬಲಾ ಆದರ್ಶ ಶೆಣೈ, ಹಾರ್ಮೋನಿಯಂ ಮಧುಸೂಧನ ಭಟ್.

0: ಇಂದು ಬೆಳಗ್ಗೆ 7:15 ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಮಲ್ಲಕಂಬ ಗ್ರಾಮೀಣ ಸೊಗಡಿನ ಭಾರತೀಯ ಸಾಂಪ್ರದಾಯಿಕ ಕ್ರೀಡೆ. ಯೋಗ, ಸಂಕೀರ್ಣ ಸಮತೋಲನ, ಅಂಗಸೌಷ್ಠವ ಸೇರಿದಂತೆ ಚಮತ್ಕಾರಿಕ ಭಂಗಿಗಳನ್ನು ಸ್ಥಿರಲಂಬಕಂಬ, ನೇತಾಡುವ ಕಂಬ ಅಥವಾ ಹಗ್ಗದೊಂದಿಗೆ ಮಲ್ಲಕಂಬ ಪಟುಗಳು ವಿಶಿಷ್ಟವಾಗಿ ಯೋಗಾಸನ ಭಂಗಿಗಳನ್ನು ನಿರ್ವಹಿಸುತ್ತಾರೆ. ಅನೇಕ ಶತಮಾನಗಳ ಹಿಂದೆ ಮಲ್ಲರು ದೇಹದಾರ್ಢ್ಯತೆಯನ್ನು ಸಾಧಿಸಲು ಕಂಬಗಳ ಮೇಲೆ ಯೋಗ ಪ್ರದರ್ಶನಕ್ಕೆ ಅಣಿಯಾದ ಗರಡಿ ಮನೆಗಳ ವಿಸ್ತೃತ ಸ್ವರೂಪ ಮಲ್ಲಕಂಬ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಪ್ರತಿಷ್ಠಿತ ಏಷ್ಯಾ ಕ್ರೀಡಾಕೂಟ ಸೇರಿದಂತೆ ಮಲ್ಲಕಂಬ ಒಲಿಂಪಿಕ್ನಲ್ಲಿಯೂ ಸ್ಪರ್ಧೆಗೆ ಅರ್ಹವಾಗುವಂತೆ ಕೇಂದ್ರ ಸರ್ಕಾರ ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಮೆಚೂರ್ ಮಲ್ಲಕಂಬ ಫೆಡರೇಷನ್ ಸಹಯೋಗದಲ್ಲಿ ಮಲ್ಲಕಂಬ ಪಟುಗಳಿಗೆ ತರಬೇತಿ, ವೇದಿಕೆ ಜೊತೆಗೆ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಗಂಡು ಮಕ್ಕಳು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಮಲ್ಲಕಂಬದಡಿ ತರಬೇತಿ ಪಡೆಯಲು ಅವಕಾಶವಿದೆ. ಸ್ಥಿರ ಮಲ್ಲಕಂಬ, ನೇತಾಡುವ ಮಲ್ಲಕಂಬ, ಹಗ್ಗದ ಮಲ್ಲಕಂಬ ಅಥವಾ ಸರಪಣಿ ಚಿಕ್ಕ ಕಂಬದ ಮೂಲಕ ಮಲ್ಲಕಂಬ ಕ್ರೀಡಾಪಟು ಸ್ಥಿರತೆ ಮತ್ತು ಸಮತೋಲನವನ್ನು ಸಾಧಿಸುವ ಸಂಕೀರ್ಣ ಯೋಗಾಸನಗಳನ್ನು ಪ್ರದರ್ಶಿಸುವ ಸಾಹಸಮಯ ಕ್ರೀಡೆ ಮಲ್ಲಕಂಬ. ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಭಾರತದ ಪ್ರಾಚೀನ ಕ್ರೀಡೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಅದ್ಭುತವಾದ ಕ್ರೀಡೆ ಮಲ್ಲಕಂಬ. ಈ ಮಲ್ಲಕಂಬವನ್ನು ಕ್ರೀಡಾ ದೃಷ್ಟಿಯಿಂದ ನೋಡಿದಾಗ ಹಾಗೂ ಇತರೆ ಕ್ರೀಡೆಗಳಿಗೆ ಹೋಲಿಸಿದಾಗ ತಲೆಯ ಭಾಗದಿಂದ ಹಿಡಿದು ಪಾದದ ಬೆರಳಿನವರೆಗೂ ವ್ಯಾಯಾಮ ಸಿಗುವಂತಹ ಕ್ರೀಡೆ. ಈ ಕ್ರೀಡೆ ಬಗ್ಗೆ ಈಗಾಗಲೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡಿ ಅದರ ಪರಿಣಾಮವಾಗಿ ಖೇಲೋ ಇಂಡಿಯಾ ಆವೃತ್ತಿಯ ಪ್ರಾರಂಭ ಮಾಡಿದ್ದು, ಈಗಾಗಲೇ ಮಲ್ಲಕಂಬ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಹೊರಹೊಮ್ಮಿದ್ದು, ಸುಮಾರು 22 ದೇಶಗಳಿಂದ ಈ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ.
0: ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವವನ್ನು ಈ ತಿಂಗಳ 15ರಿಂದ 17ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಆಯೋಜಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕಿ ಕೆ ಶಶಿಕಲಾ.
3: 2025-26ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯುರ್ವೇದ ಭಾಷಣ ಖಂಡಿಕೆಯ ಹಿನ್ನೆಲೆಯಲ್ಲಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಮಲ್ಲಕಂಬ ಕ್ರೀಡೆಯನ್ನ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ. 2ನೇ ಆವೃತ್ತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಸುಮಾರು 18 ಜಿಲ್ಲೆಗಳ 300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿರುತ್ತಾರೆ. ದಿನಾಂಕ 15ರಿಂದ 17ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಮಲ್ಲಕಂಬ ಕ್ರೀಡೆ ಗ್ರಾಮೀಣ ದೇಸಿ ಕ್ರೀಡೆಯಾಗಿದ್ದು ಸಮರ ಕಲೆಯಾಗಿ ಪ್ರಚಲಿತದಲ್ಲಿತ್ತು.
0: ದೇಶಾದ್ಯಂತ ಪ್ರಸಕ್ತ ವರ್ಷ 83 ಸಂಘ ಶಿಕ್ಷಾ ವರ್ಗ ಮತ್ತು 12 ಕಾರ್ಯಕರ್ತ ವಿಕಾಸ ವರ್ಗಗಳು ನಡೆದಿದ್ದು, 18,842 ಸ್ವಯಂ ಸೇವಕರು ತರಬೇತಿ ಪಡೆದಿದ್ದಾರೆ ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರಚಾರ್ ಪ್ರಮುಖ್ ಸುನೀಲ್ ಅಂಬೇಕರ್ ತಿಳಿಸಿದ್ದಾರೆ. ಬೆಳಗಾವಿಯ ಅನಗೋಳದ ಸಂತ ಮೀರಾ ಶಾಲೆಯ ಜನಕಲ್ಯಾಣ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ನಿನ್ನೆ ಸಮಾರೋಪಗೊಂಡಿತು. ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್, ಸರಕಾರಿವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 223 ಜನ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಸರ್ಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಮಕ್ಕಳ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆಗೆ ಹೆಸರಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ್, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಂದ ಆರೋಗ್ಯಾಕಾಂಕ್ಷಿ ಮಕ್ಕಳು KMCRI ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ ಡಾ ಈಶ್ವರ್ ಹಸುಬಿ ತಿಳಿಸಿದ್ದಾರೆ. KMCRI ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
7: ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ ವೈದ್ಯಕೀಯ ವಿಭಾಗವು ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತ್ಯುತ್ತಮ ಚಿಕಿತ್ಸಾ ಸೇವೆ, ವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಈ ವಿಭಾಗವು ರಾಜ್ಯದಲ್ಲಿಯೇ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತ ಶಿಶುಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಸಮಗ್ರ ಚಿಕಿತ್ಸೆ ಹಾಗೂ ಪುನರ್ವಸತಿ ಸೇವೆ ಒದಗಿಸುತ್ತಿದೆ. DIC ಮೂಲಕ ಬೆಳವಣಿಗೆ ಸಮಸ್ಯೆ ಹೊಂದಿರುವ ಮಕ್ಕಳಿಗೆ ಬಹುಶಾಖ ತಜ್ಞರಿಂದ ಸಮಗ್ರ ಮೌಲ್ಯಮಾಪನ ಮತ್ತು ಪುನರ್ವಸತಿ ಒದಗಿಸುತ್ತಿದೆ. ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಬೆಳೆದು ಬಂದಿದೆ. ಪ್ರತಿಯೊಂದು ಮಗುವಿನ ಆರೋಗ್ಯವೇ ನಮ್ಮ ಧ್ಯೇಯ, ನಮ್ಮ ಬದ್ಧತೆ.
0: ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಎಸ್ ನಿಜಲಿಂಗಪ್ಪ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಉಪಾಧ್ಯಕ್ಷ ಹಾಗೂ ಮೂರು ಬಾರಿ ರಾಜ್ಯಸಭೆ ಸಂಸದರಾಗಿದ್ದ ಎಚ್ ಹನುಮಂತಪ್ಪ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 1995 ರಾಷ್ಟೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ಹಾಗೂ 2020 ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಮಹತ್ವದ ಜವಾಬ್ದಾರಿ ನಿಭಾಯಿಸಿದ್ದರು. ಹಿರಿಯ ನಾಯಕ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಶಿವಮೊಗ್ಗ ಯೋಧಾಸ್ ಕ್ರಿಕೆಟ್ ತಂಡ ಪದಾರ್ಪಣೆಯ ಆವೃತ್ತಿಯಲ್ಲಿಯೇ ಮಹಾರಾಜ ಟ್ರೋಫಿ KSCA T20 5 ಆವೃತ್ತಿಯ ಪಂದ್ಯಾವಳಿಯಲ್ಲಿ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಾಯಕ ಲವನೀತ್ ಸಿಸೋಡಿಯಾ 87 ರನ್ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಅಂತಿಮ ಪಂದ್ಯದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ಎದುರು 4 ಗೆಲುವು ದಾಖಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 8 185 ರನ್ ಗಳಿಸಿತು. ಶಿವಮೊಗ್ಗ ಯೋಧಾಸ್ ತಂಡ 19.4 ಓವರ್ಗಳಲ್ಲಿ 6 ನಷ್ಟಕ್ಕೆ 186 ರನ್ ಗಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಬಳ್ಳಾರಿ ಜಿಲ್ಲೆಯಲ್ಲಿ 97.26 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 557,559 ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧಾರವಾಡ ಜಿಲ್ಲೆಯಲ್ಲಿ 15 ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3 ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳನ್ನು ಈಗ ಕೇಳೋಣ. ಮೊದಲಿಗೆ ಕೇಳಿ ಬಿಎಂ ಶ್ರೀಕಂಠಯ್ಯನವರ ರಚನೆ ಕರುಣಾಳುಬಾ ಬೆಳಕೆ.

ಇದುವರೆಗೆ ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ಕೀಬೋರ್ಡ್ ಶ್ರೀನಿವಾಸಯ್ಯ, ಕೊಳಲು ಸುನಿಲ್ ಡಿಎ, ತಬಲಾ ಆದರ್ಶ ಶೆಣೈ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಆಕಾಶವಾಣಿ ಬೆಂಗಳೂರು.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಯಾರು?
5: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
5: ಏನಾಯ್ತೆ ಸವಿ?
6: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
6: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
5: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
8: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
9: ಅಮ್ಮ, ನನಗಂತೂ

0: ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
1: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಅಮ್ಮ
1: ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನೂ ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಆಕಾಶವಾಣಿ ಸಮಯ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಇಸ್ರೋದಿಂದ ಗಗನಯಾನ ನೌಕೆಯ ಮೂರು ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ವಾರ್ತೆಗಳ ವಿವರ: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಯ ಗಗನಯಾತ್ರಿಗಳ ಸುರಕ್ಷತೆಗೆ ಸಂಬಂಧಿಸಿದ ಮೂರು ಪ್ರಮುಖ ತಾಂತ್ರಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಗನಯಾನ ಯಾತ್ರಿಗಳು ಪ್ರಯಾಣಿಸುವ ಕ್ರೂ ಮಾಡ್ಯೂಲ್ ಬಾಹ್ಯಾಕಾಶ ಯಾನ ಮುಗಿಸಿ ಸಮುದ್ರಕ್ಕೆ ಬಿದ್ದ ತಕ್ಷಣ ನೀರಿನ ಮೇಲೆ ನೇರವಾಗಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲು ಅಭಿವೃದ್ಧಿಪಡಿಸಲಾದ ವಿಶೇಷ ಕೋಲ್ಡ್ ಗ್ಯಾಸ್ ಆಧಾರಿತ ಸ್ವಯಂಚಾಲಿತ ನೇರ ನಿಲ್ಲುವಿಕೆ ವ್ಯವಸ್ಥೆಯನ್ನು ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ಗಗನಯಾತ್ರಿಗಳ ಕ್ರೂ ಮಾಡ್ಯೂಲ್ ಹಾಗೂ ಅದಕ್ಕೆ ಇಂಧನ ವಿದ್ಯುತ್ ಪೂರೈಸುವ ಸರ್ವಿಸ್ ಮಾಡ್ಯೂಲ್ ನಡುವಿನ ಸಂಪರ್ಕ ಕೊಂಡಿಯನ್ನು ಬೇರ್ಪಡಿಸುವ 2ನೇ ಪರೀಕ್ಷೆಯನ್ನು ನಡೆಸಲಾಯಿತು. ಭೂ ಮರುಪ್ರವೇಶದ ಹಂತದಲ್ಲಿ ಸರ್ವಿಸ್ ಮಾಡ್ಯೂಲ್ ಬೇರ್ಪಟ್ಟ ನಂತರ ನೌಕೆಯು ವಾತಾವರಣ ಪ್ರವೇಶಿಸುವ ಕೆಲವೇ ಕ್ಷಣಗಳ ಮುನ್ನ ಮಾದರಿ ಕ್ರೂ ಮಾಡ್ಯೂಲ್ನಿಂದ ಸಿಎಸ್ಯು 2 ಭಾಗವನ್ನು ಯಶಸ್ವಿಯಾಗಿ ಪ್ರತ್ಯೇಕಿಸುವ ಮೂಲಕ

0: ನೌಕೆಯ ಒಟ್ಟಾರೆ ರಚನಾತ್ಮಕ ಸ್ಥಿರತೆಯನ್ನು ಸಾಬೀತುಪಡಿಸಲಾಗಿದೆ. ಮೂರನೇ ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಮೇಲ್ಭಾಗದ ರಕ್ಷಣಾತ್ಮಕ ಕವಚವಾದ ಅಪೆಕ್ಸ್ ಕವರ್ ಅನ್ನು ಸುರಕ್ಷಿತವಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು. ಬಾಹ್ಯಾಕಾಶಯಾನದ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳನ್ನು ರಕ್ಷಿಸುವ ಈ ಕವಚವು ನೌಕೆಯ ವೇಗವನ್ನು ತಗ್ಗಿಸಲು ಪ್ಯಾರಾಚೂಟ್ಗಳು ತೆರೆದುಕೊಳ್ಳುವ ಮುನ್ನ ಯಾವುದೇ ತೊಂದರೆ ಇಲ್ಲದೆ ಅತ್ಯಂತ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಬೇರ್ಪಟ್ಟಿರುವುದನ್ನು ಇಸ್ರೋ ದೃಢಪಡಿಸಿದೆ. ಕೊಲಂಬಿಯಾದಲ್ಲಿ ಈ ತಿಂಗಳ 14-12 ನಡೆದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ಕ್ ಜೈನ್, ಇಂದೋರ್ನ ರಿದ್ದೇಶ್ ಅನಂತ ಬೆಂಬಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ್ ಸುರಯ್ಯ ಮತ್ತು ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಿಸ್ತಾನ, ದಕ್ಷಿಣ ಕೊರಿಯಾ ಮತ್ತು ತೈವಾನ್ನೊಂದಿಗೆ ಜಂಟಿಯಾಗಿ ಮೊದಲ ಸ್ಥಾನ ಪಡೆದಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಡಾ ಅಜಿತ್ ಕುಮಾರ್ ಮೊಹಾಂತಿ ಅವರು ಪದಕ ವಿಜೇತರನ್ನು ಅಭಿನಂದಿಸಿದ್ದು, ಯುವ ಭೌತ ವಿಜ್ಞಾನಿಗಳ ಈ ಸಾಧನೆ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ಇಂದಿನಿಂದ ಇದೇ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಾಳೆ ಮತ್ತು ನಾಡಿದ್ದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಇದೇ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರ ಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಮೃತ ಮಹೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಇಂದು ಹೊಸ ತರಕಾರಿ ಉಪಮಾರುಕಟ್ಟೆಯನ್ನು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಉಪಕ್ರಮದಡಿ ಅವರು ಒಂದು ಸಸಿ ನೆಡಲಿದ್ದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ನಾಳೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೋಲ್ಟಾಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವೀಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ

ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ನಡೆಸಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ನಾಗರಿಕ ನೌಕೆಗಳು ಹಾಗೂ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವ ಇರಾನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವುದು ಈ ದಾಳಿಯ ಉದ್ದೇಶವಾಗಿದೆ ಎಂದು ಅಮೆರಿಕದ ಕೇಂದ್ರ ಸೇನಾ ಕಮಾಂಡ್ ತಿಳಿಸಿದೆ. ಕೊಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಈ ದಾಳಿ ನಡೆದಿದೆ. ಅಮೆರಿಕದ ದಾಳಿಯ ಬಳಿಕ ಇರಾನ್ನ ದಕ್ಷಿಣ ಭಾಗದ ಜಾಸ್ಕ್, ಬಂದರ್ ಅಬ್ಬಾಸ್ ಹಾಗೂ ಸಿರಕ್ ನಗರದಲ್ಲಿ 3 ಸ್ಫೋಟಗಳ ಸದ್ದು ಕೇಳಿಬಂದಿದೆ ಎಂದು ಇರಾನ್ನ ಅಧಿಕೃತ ಮಾಧ್ಯಮ ವರದಿ ಮಾಡಿದೆ. ಇದೇ ವೇಳೆ ಹಾರ್ಮಸ್ ಜಲಸಂಧಿಯು ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಿಯೇ ಇದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿರುವುದಾಗಿ ಇರಾನ್ ಮಾಡಿರುವ ಹೇಳಿಕೆಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಗೌರವ ಸೂಚಿಸಿ ಭಾರತದಲ್ಲಿ ಇಂದು ಒಂದು ದಿನದ ರಾಷ್ಟೀಯ ಶೋಕಾಚರಣೆ ಆಚರಿಸಲಾಗುತ್ತಿದೆ. ದೇಶಾದ್ಯಂತ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿದ್ದು ಯಾವುದೇ ಅಧಿಕೃತ ಮನರಂಜನಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು ಭಾರತದ ಪರವಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಕತಾರ್ಗೆ ಭೇಟಿ ನೀಡಿ ಅಧಿಕೃತವಾಗಿ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ. ಲಂಡನ್ನ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಿನ್ನೆ ತಡರಾತ್ರಿ ನಡೆದ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ರೋಚಕ ಫೈನಲ್ ಪಂದ್ಯದಲ್ಲಿ ಇಟಲಿಯ ಅಗ್ರ ಶ್ರೇಯಾಂಕದ ಆಟಗಾರ ಯಾನಿಕ್ ಸಿನ್ನರ್ ಜರ್ಮನಿಯ ಎರಡನೇ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ದ 6-7, 7-6, 6-3, 6-4 ಸೆಟ್ಗಳ ಅಂತರದಿಂದ ಜಯ ಗಳಿಸಿದ್ದು ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೃತ್ತಿ ಜೀವನದ 5ನೇ ಗ್ರ್ಯಾಂಡ್ ಸ್ಲಾಮ್ ಕಿರೀಟವಾಗಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಕಾಯ್ದುಕೊಂಡ ವಿಶ್ವದ 10ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಸಿನ್ನರ್ ಪಾತ್ರರಾಗಿದ್ದಾರೆ. ಮತ್ತೊಂದೆಡೆ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಮಹಿಳಾ ಡಬಲ್ಸ್ನ ಫೈನಲ್ ಪಂದ್ಯದಲ್ಲಿ 10ನೇ ಶ್ರೇಯಾಂಕದ ಚೀನಾ ಫ್ರಾನ್ಸ್ ಜೋಡಿಯಾದ ಗುವೋ ಹ್ಯಾನ್ಯು ಮತ್ತು ಕ್ರಿಸ್ಟಿನಾ ಮ್ಯಾಡನೋವಿಕ್ ಜೋಡಿ, ಎರಡನೇ ಶ್ರೇಯಾಂಕದ ಕೆನಡಾ ಬ್ರೆಜಿಲ್ನ ಗೇಬ್ರಿಯಲಾ ಡ್ರಾಬೋಕ್ಸಿ ಮತ್ತು ಲೂಯಿಸಾ ಸ್ಟೆಫಾನಿ ಜೋಡಿಯನ್ನು 6-3, 7-5 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಡಬಲ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪೂರ್ಣಗೊಂಡಿದ್ದು ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಉಭಯ ಸೆಮಿಫೈನಲ್ಗಳ ವಿಜೇತ ತಂಡಗಳು ಭಾರತೀಯ ಕಾಲಮಾನ ಇದೇ 19ರ ಮಧ್ಯರಾತ್ರಿ ನ್ಯೂಜೆರ್ಸಿಯಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ 3 ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಈ ಹೊತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದಿರುವ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಸಂಧ್ಯಾರಾಗ ಚಿತ್ರದ ಗೀತೆ. ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಹಾಗೂ ಎಂ ಬಾಲಮುರಳಿ ಕೃಷ್ಣ ಅವರ ಸಂಗೀತವಿದೆ.

ಚಿನ್ನಾರಿ ಪುಟ್ಟಣ್ಣ ಚಿತ್ರಕ್ಕಾಗಿ ಜಿ ವಿ ಅಯ್ಯರ್ ಅವರು ಬರೆದಂತಹ ಮತ್ತೊಂದು ಗೀತೆಯನ್ನು ಕೇಳೋಣ. ಟಿ ಜಿ ಲಿಂಗಪ್ಪನವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಬಸವೇಶ್ವರರ ರಚನೆಯೊಂದು ಸೇಡಿನ ಹಕ್ಕಿ ಚಿತ್ರದಲ್ಲಿ ಹಾಡಾಗಿ ಮೂಡಿಬಂದಿದೆ. ರಾಜನ್ ನಾಗೇಂದ್ರ ಅವರು ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ. ಈ ಗೀತೆಯನ್ನು ಈಗ ಕೇಳೋಣ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಜಿ ಉದಯಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತವಿರುವ ಹೊಸ ಇತಿಹಾಸ ಚಿತ್ರದ ಗೀತೆಯನ್ನು ಕೇಳೋಣ.

ಆಕಾಶವಾಣಿ ಬೆಂಗಳೂರು, ಸಮಯ 8:30 15 ಸೆಕೆಂಡುಗಳು. ಇನ್ನೀಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ.

0: ಶ್ರುತಿ ಸೇರಿದಾಗ ಚಿತ್ರದ ಗೀತೆಯನ್ನು ಕೇಳಿದಿರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂತು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪನವರ ಸಂಗೀತ ಈ ಗೀತೆಗಿತ್ತು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಮುಗಿಯದ ಕಥೆ ಚಿತ್ರದ ಗೀತೆಯನ್ನ ಕೇಳುತ್ತಿದ್ದೀರಿ. ಧನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ನೀವು ಕೇಳಿದ ಚಿತ್ರಗೀತೆಗಳನ್ನು ಹಾಡಿದ್ದವರು ಎಸ್ ಜಾನಕಿ. ಇನ್ನೀಗ ಹಾವಾದ ಹೂವು ಚಿತ್ರದ ಗೀತೆಯನ್ನು ಕೇಳೋಣ. ಮೋಹನ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಎಸ್ ವಿ ಕೆ ರಾವ್ ಅವರ ಸಾಹಿತ್ಯ, ಸೆಲ್ವರಾಜ್ ಅವರ ಸಂಗೀತ ಈ ಗೀತೆಗಿದೆ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅತ್ಯಂತ ದುತ್ಕಟದ ಸನ್ನಿವೇಶಗಳ ಭರ ಪ್ರತ್ಯಕ್ಷ ದರ್ಶನದಿ ನಲ್ಲದೆಂತಹುದು. ಅತ್ಯಂತ ದುತ್ಕಟದ ಸನ್ನಿವೇಶಗಳ ಭರ ಪ್ರತ್ಯಕ್ಷ ದರ್ಶನದಿ ನಲ್ಲದೆಂತಹುದು. ಪುಸ್ತಕದ ಚಿತ್ರದಿಂದೂ ಹಿಪೆಯ ಹಿಮಗಿರಿಯ ವಿಸ್ತಾರದ ಅದ್ಭುತವ ಮಂಕುತಿಮ್ಮ. ಪುಸ್ತಕದ ಚಿತ್ರದಿಂದೂ ಹಿಪೆಯ ಹಿಮಗಿರಿಯ ವಿಸ್ತಾರದ ಅದ್ಭುತವ ಮಂಕುತಿಮ್ಮ.

ಡಿ ವಿ ಜಿ ಅವರಿಗೆ ಈ ಬದುಕಿನ ಬಗ್ಗೆ, ಈ ಬದುಕಿನಲ್ಲಿ ನಾವು ಪಡೆಯೋ ಅನುಭವಗಳ ಬಗ್ಗೆ ವಿಶೇಷವಾದ ಆಸಕ್ತಿ. ಅವರ ಎಲ್ಲ ಬರವಣಿಗೆಯ ಮೂಲ ದ್ರವ್ಯ ಯಾವುದು ಅಂತಂದರೆ ಲೋಕಾನುಭವ. ವಿಸ್ತಾರವಾದ ಅಧ್ಯಯನ ಮಾಡಿದವರು ಡಿ ವಿ ಜಿ. ವಿವಿಧ ಜ್ಞಾನಶಾಖೆಗಳ ಪರಿಚಯ ಅವರಿಗಿತ್ತು. ಬೇರೆ ಬೇರೆ ಡಿಸಿಪ್ಲಿನ್ಸನ್ನು ಅವರು ಓದ್ಕೊಂಡಿದ್ದರು. ಆದರೆ ಈ ಎಲ್ಲದಕ್ಕಿಂತ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಿದ್ದು ಯಾವುದಕ್ಕೆ ಅಂತಂದರೆ ಎಕ್ಸ್ಪೀರಿಯನ್ಸ್ಗೆ, ಜೀವನಾನುಭವಕ್ಕೆ. ಈ ಪದ್ಯದಲ್ಲೂ ಅನುಭವದ ಮಹತ್ವವನ್ನು ಅವರು ವಿವರಿಸ್ತಾ ಇದ್ದಾರೆ. ಒಂದು ಉತ್ಕಟವಾದ ಸನ್ನಿವೇಶವನ್ನು ನೀವೆಷ್ಟೇ ಚೆನ್ನಾಗಿ ವರ್ಣಿಸಿದ್ರೂ, ವಿವರಿಸಿದ್ರೂ, ಅದನ್ನು ನೋಡಿದಾಗ ಆಗೋ ಅನುಭವ ವಿವರಿಸಿದಾಗ ಆಗೋದಿಲ್ಲ. ಒಂದು ತಿಂಡಿಯ ರುಚಿಯನ್ನು ನೀವೆಷ್ಟೇ ಚೆನ್ನಾಗಿ ವರ್ಣಿಸಿದ್ರೂ ತಿಂದಾಗ ಆಗೋ ಅನುಭವ ಇರುತ್ತಲ್ಲ, ಕೇಳಿದಾಗತ್ತ. ಪುಸ್ತಕ ಜ್ಞಾನ ಅಮೂಲ್ಯ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಅನುಭವದಿಂದನೇ ಕಲಿಯೋ ಪಾಠ ಇರುತ್ತಲ್ಲ, ಅದು ಪುಸ್ತಕ ಜ್ಞಾನಕ್ಕಿಂತ ತುಂಬ ಮಿಗಿಲಾದದ್ದು. ಬೆಂಕಿ ಬಗ್ಗೆ ನಾವು ಎಷ್ಟೇ ಉಪನ್ಯಾಸ ನೀಡಿದ್ರೂ ಬೆಂಕಿಯನ್ನು ಮುಟ್ಟಿದಾಗ ಆಗೋ ಅನುಭವ ಇರುತ್ತಲ್ಲ, ಅದು ಬಹಳ ದೊಡ್ಡದು. ಪುಸ್ತಕದ ಚಿತ್ರದಲ್ಲಿ ಹಿಮಾಲಯದ ವಿಸ್ತಾರದ ಬಗ್ಗೆ ಒಂದು ಕಲ್ಪನೆ ಮೂಡಬಹುದು. ಹಿಮಾಲಯದ ಚಿತ್ರ ಪುಸ್ತಕದಲ್ಲಿರುತ್ತೆ ಅಂತಂದರೆ ಅದನ್ನು ನೋಡಿದಾಗ ಒಂದು ಕಲ್ಪನೆ ಮೂಡುತ್ತೆ. ಆದರೆ ಹಿಮಾಲಯ ಪರ್ವತವನ್ನೇ ನೋಡಿದಾಗ ಆಗೋ ಅನುಭವ ಇರುತ್ತಲ್ಲ, ಅದು ಚಿತ್ರದಿಂದ ಖಂಡಿತ ಆಗೋದಿಲ್ಲ. ನಮ್ಮ ಮಕ್ಕಳನ್ನು ನಾವು ಪುಸ್ತಕದ ಹುಳುಗಳನ್ನಾಗಿ ಮಾಡದೆ ಅವರನ್ನು ಅನುಭವ ಜಗತ್ತಿಗೆ ಕೈ ಹಿಡಿದು ಕರ್ಕೊಂಡು ಹೋಗಬೇಕು ಅಂತ ಡಿ ವಿ ಜಿಯಲ್ಲಿ ಹೇಳ್ತಾ ಇದ್ದಾರೆ. ಅವರು ಪಾಠ ಕಲಿಬೇಕಾದ್ದು ಕೇವಲ ತರಗತಿಯ ಒಳಗಡೆ ಅಲ್ಲ, ಈ ಲೋಕದಲ್ಲೂ ಪಾಠ ಕಲಿಬೇಕು ಅನ್ನೋದನ್ನು, ಅದು ಬೆಲೆಯುಳ್ಳದ್ದು ಅನ್ನೋದನ್ನು ಡಿ ವಿ ಜಿಯಲ್ಲಿ ತುಂಬ ಸೊಗಸಾಗಿ ಹೇಳ್ತಾ ಇದ್ದಾರೆ.

ವರ್ಣನೆಯ ನೋದಿದೊಡೆ ತೆರೆಯ ನೆಣಿಸಿದೊಡೆ ಅರ್ಣವವ ಕಣ್ಣಿಂದೆ ಕಂಡ ಬೆರಗಾದೀತೆ ವರ್ಣನೆಯ ನೋದಿದೊಡೆ ತೆರೆಯ ನೆಣಿಸಿದೊಡೆ ಪೂರ್ಣ ವಸ್ತುಗ್ರಹಣ ವಪರೋಕ್ಷದಿಂದ ಹುದು ನಿರ್ಣಯ ಪ್ರತ್ಯಕ್ಷ ಮಂಕುತಿಮ್ಮ ಪೂರ್ಣ ವಸ್ತುಗ್ರಹಣ ವಪರೋಕ್ಷದಿಂದ ಹುದು ನಿರ್ಣಯ ಪ್ರತ್ಯಕ್ಷ ಮಂಕುತಿಮ್ಮ.

ನಮಗೆ ಎರಡು ರೀತಿ ಜ್ಞಾನ ಪಡ್ಕೊಳ್ಳೋಕೆ ಸಾಧ್ಯ. ಒಂದು ಲೋಕದ ಜ್ಞಾನ, ಇನ್ನೊಂದು ಪುಸ್ತಕದಿಂದ ಅಧ್ಯಯನದಿಂದ ಪಡೆಯೋ ಜ್ಞಾನ. ಡಿ ವಿ ಜಿ ಯಾವ ಜ್ಞಾನಕ್ಕೆ ಮಹತ್ವ ಕೊಡ್ತಾರೆ ಅಂತಂದರೆ ಈ ಮೊದಲ ಬಗೆಯ ಜ್ಞಾನಕ್ಕೆ, ಲೋಕಜ್ಞಾನಕ್ಕೆ. ಅವರಿಗೆ ಈ ಜಗತ್ತೇ ಒಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ. ನಿಜವಾದ ಗುರು ಯಾರು ಅಂತಂದರೆ ಅನುಭವನೇ ಗುರು ಅಂತ. ಹೀಗಾಗಿ ಮತ್ತೆ ಮತ್ತೆ ಡಿ ವಿ ಜಿ ತಮ್ಮ ಎಲ್ಲ ಬರಹಗಳಲ್ಲಿ ಲೋಕಾನುಭವದ ಬಗ್ಗೆ, ಲೋಕಜ್ಞಾನದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ನೀವು ಸಮುದ್ರನ ಕಣ್ಣಿಂದ ಸ್ವತಃ ನೋಡಿದಾಗ ಮನಸ್ಸಿನಲ್ಲಿ ಮೂಡೋ ಭಾವಕ್ಕೂ ಆ ಬೆರಗುಗುವೆ, ಒಂದು ಪುಸ್ತಕದಲ್ಲಿ ಸಮುದ್ರದ ವರ್ಣನೆಯನ್ನು ಓದಿದಾಗ ಆಗುವ ಅನುಭವಕ್ಕಿರುವ ವ್ಯತ್ಯಾಸ ಇದೆಯಲ್ಲ, ಅದು ಬಹಳ ಮುಖ್ಯ. ಎಷ್ಟೇ ನಮಗೆ ಕಲ್ಪನೆಯ ಶಕ್ತಿ ಇರ್ಬೋದು, ಪ್ರತಿಭೆಯ ಶಕ್ತಿ ಇರ್ಬೋದು, ಆದರೆ ನಮ್ಮ ಕಲ್ಪನೆಯ ಶಕ್ತಿ ಅನುಭವದ ಎದುರು ಖಂಡಿತ ಅಲ್ವೇ ಅಲ್ಲ. ಪುಸ್ತಕ ನಿಸ್ಸಂದೇಹವಾಗಿ ನಮಗೆ ಜಗತ್ತಿನ

0: ಪರಿಚಯ ಮಾಡಿಕೊಡುತ್ತೆ ನಿಜ, ಆದರೆ ಅದು ಸಮಗ್ರವಾದ ಅಥೆಂಟಿಕ್ ಆದ ಚಿತ್ರಣ ಅಲ್ಲ. ಒಬ್ಬ ಕವಿಯೋ ಕಲಾವಿದನೋ ಮತ್ತೊಬ್ಬನೋ ತತ್ವಜ್ಞಾನಿಯೋ ತಾವು ಕಂಡದ್ದನ್ನು ಪುಸ್ತಕದಲ್ಲಿ ಹೇಳ್ತಾರೆ, ಆದರೆ ನಮಗೇ ಕಾಣೋದಿರುತ್ತಲ್ಲ ಅದು ಬಹಳ ದೊಡ್ಡದು ಬದುಕಿನಲ್ಲಿ. ಡಿ ವಿ ಜಿ ಹೇಳ್ತಾರೆ, ಈ ಲೋಕದ ತಿಳುವಳಿಕೆಗೆ ಅದ್ಭುತವಾದ ಮಾರ್ಗ ಅಂತಂದರೆ ಜೀವನಾನುಭವ. ಒಬ್ಬ ವ್ಯಕ್ತಿ ಎಲ್ಲ ರೀತಿ ಅನುಭವ ಪಡೆಯೋಕ್ಕಾಗೋದಿಲ್ಲ ಅನ್ನೋದು ನಿಜ, ಆದರೆ ಪಡೆದಷ್ಟು ಅನುಭವದಿಂದ ಅವನು ಪಡ್ಕೊಳ್ಳೋ ಜ್ಞಾನ ಇದೆಯಲ್ಲ ಅದು ಮಾತ್ರ ನಿಸ್ಸಂದೇಹವಾಗಿ ಪುಸ್ತಕ ಜ್ಞಾನಕ್ಕಿಂತ ಖಂಡಿತ ದೊಡ್ಡದು. ಈ ದೃಷ್ಟಿಯಿಂದ ಒಂದು ರೀತಿ ಕಗ್ಗ ನಮ್ಮ ವಚನಗಳಿಗೆ ಹತ್ರ ಅಂತ ಹೇಳಿ ಅನ್ಸತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 9:09 ಸೆಕೆಂಡುಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆವುಗಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
3: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
4: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
5: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್
6: ಮೇರಿ.

0: ಹನ್ನೊಂದು ಗಂಟೆಗೆ ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ.
2: ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
0: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ ಗಳಲ್ಲಿ.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಬೆಂಗಳೂರು, ಸಮಯ 9:05:15. ಚಿತ್ರಪಲ್ಲವ, ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ದನಿಯಾಗಿದ್ದಾರೆ ಎಸ್ ಜಾನಕಿ. ಎರಡು ಕನಸು ಚಿತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ರಚನೆಯೊಂದು ಹಾಡಾಗಿ ಮೂಡಿಬಂದಿದೆ. ಈ ರಚನೆಯನ್ನು ರಾಗಕ್ಕೆ ಅಳವಡಿಸಿದ್ದವರು ರಾಜನ್ ನಾಗೇಂದ್ರ.

ಮಿಸ್ ಲೀಲಾವತಿ ಚಿತ್ರಕ್ಕಾಗಿ ರಾಮಚಂದ್ರ ರಾವ್ ಅವರೊಂದಿಗೆ ಎಸ್ ಜಾನಕಿ ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಕುವೆಂಪು ಅವರ ಸಾಹಿತ್ಯಕ್ಕೆ ಆರ್ ಸುದರ್ಶನಂ ಅವರ ಸಂಗೀತವಿದೆ.

ಬೆಳ್ಳಿ ಮೋಡ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ದರಾ ಬೇಂದ್ರೆಯವರು ಬರೆದ ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್.

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಗಾನಗಂಗೆ. ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದಷ್ಟು ವಿಚಾರಗಳನ್ನು ಮಾತನಾಡ್ತಾ ಒಂದಷ್ಟು ಮಧುರವಾದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಸಾಮಾನ್ಯವಾಗಿ ಸಾವು ಅನ್ನೋದು ಸಹಜವಾಗಿ ಮನುಷ್ಯನಿಗೆ, ಪ್ರಾಣಿಗಳಿಗೆ, ವೃಕ್ಷಗಳಿಗೆ ಎಲ್ಲವಕ್ಕೂ ಬರುವಂತಹ ಒಂದು ಪ್ರಕ್ರಿಯೆ. ಹುಟ್ಟಿದವರೆಲ್ಲರೂ ಸಾಯಲೇಬೇಕು ಅನ್ನೋ ಮಾತು ಎಲ್ಲರಿಗೂ ತಿಳಿದಿದೆ. ಆದರೂ ನಮ್ಮ ಆತ್ಮೀಯರು ಯಾರಾದರೂ ತೀರ್ಕೊಂಡಿದ್ದಾರೆ ಅಂದರೆ ಆ ಸಾವನ್ನು ಅರಗಿಸ್ಕೊಳ್ಳೋದು ನಮಗೆ ತುಂಬ ಕಷ್ಟವಾದ ವಿಷಯ. ಯಾರ್ಯಾರ ಸಾವಿಗೆ ಯಾವ್ಯಾವ ರೀತಿಯಲ್ಲಿ ನಾವು ಪ್ರತಿಕ್ರಿಯಿಸ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡೋಣ.

ಗಾನಗಂಗೆ ಕಾರ್ಯಕ್ರಮದ ಮೊದಲ ಗೀತೆಯನ್ನ ಕೇಳಿ ಬರೋಣ. ತಾಯಿಗಿಂತ ದೇವರಿಲ್ಲ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ, ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲಿ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಬಯಲುದಾರಿ ಚಿತ್ರದ ಗೀತೆಯನ್ನು ಈಗ ಕೇಳಲಿದ್ದೀರಿ. ಚೆ ಉದಯ್ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ಸಾಮಾನ್ಯವಾಗಿ ಲೋಕದಲ್ಲಿ ಹುಟ್ಟೋದು, ಹಣೆ ಬರಹವಿದ್ದಷ್ಟು ಕಾಲ ಬದುಕೋದು, ಯಾವಾಗಲೋ ಒಮ್ಮೆ ಜೀವನದ ಯಾತ್ರೆ ಮುಗಿಸಿ ಪರಲೋಕಕ್ಕೆ ಹೋಗೋದು ಇದು ಜಗತ್ತಿನ ನಿಯಮ. ಇದರಿಂದ ಯಾರಿಗೂ ವಿನಾಯಿತಿ ಇಲ್ಲ. ಕೆಲವರು ಮೊದಲು ಹೋಗ್ತಾರೆ, ಕೆಲವರು ಆಮೇಲೆ ಹೋಗ್ತಾರೆ ಅಷ್ಟೆ. ಹೀಗೆ ಸಾವು ನಿಶ್ಚಿತ ಅಂತ ನಮಗೆ ಗೊತ್ತಿದ್ರೂ, ಯಾವುದೇ ಕ್ಷಣ ಮೃತ್ಯು ನಮ್ಮನ್ನ ಬರಮಾಡಿಕೊಳ್ಳಬಹುದು ಅಂತ ನಮಗೆ ತಿಳಿದಿದ್ರೂ, ಎಲ್ಲರೂ ತಾವು ಚಿರಕಾಲ ಬದುಕಿರ್ತೀವಿ ಅನ್ನೋ ರೀತಿ ವ್ಯವಹರಿಸ್ತಿರ್ತೀವಿ. ಅವರೇನೋ ಬೇಗ ಹೋದ್ರು, ನಾನು ಇನ್ನೊಂದು 20-30 ವರ್ಷವಾದರೂ ಇರ್ತೀನಿ ಅನ್ನುವಂತಹ ನಿರಾಧಾರವಾದಂತಹ ಭರವಸೆಗೆ ನಾವು ಜೋತು ಬಿದ್ದಿರ್ತೀವಿ. ಇದನ್ನು ಭ್ರಮೆ ಅಂತ ಕರೀತಾರೆ.

ನಾವು ಸಾವಿನ ಬಗ್ಗೆ ಮಾತನಾಡ್ತಾ ಇದ್ವಿ. ನಾವು ಯಾರ ಸತ್ತರೂ ಕೂಡ ಎಲ್ಲರ ಸಾವಿಗೂ ಒಂದೇ ರೀತಿಯಾಗಿ ಪ್ರತಿಕ್ರಿಯೆ ತೋರಿಸೋದಕ್ಕೆ ಆಗೋದಿಲ್ಲ. ಸತ್ತ ವ್ಯಕ್ತಿಯ ಜೊತೆಗಿನ ಸಂಬಂಧ, ಒಡನಾಟ ಎಲ್ಲವೂ ಕಾರಣವಾಗುತ್ತೆ. ಆ ವ್ಯಕ್ತಿ ಬೇರೆಯವರಿಗೆ ಎಷ್ಟು ಉಪಕಾರಿಯಾಗಿದ್ರು, ಎಷ್ಟು ಪ್ರಾಮಾಣಿಕರಾಗಿದ್ರು, ಎಷ್ಟು ಒಳ್ಳೆಯ ವ್ಯಕ್ತಿಯಾಗಿದ್ರು ಅನ್ನೋದ್ರ ಮೇಲೆ ಸಹ ಜನರು ಅವರಿಗೆ ತೋರಿಸುವಂತಹ ಪ್ರೀತಿ ಅವಲಂಬಿತವಾಗಿರುತ್ತೆ. ಕೆಲವು ಸಲ ಸಾವು ಸಹಜವಾಗಿ ವೃದ್ಧಾಪ್ಯದಲ್ಲಿ ಬರುತ್ತೆ. ಇನ್ನು ಕೆಲವರಿಗೆ ಹಿರಿಯ ವಯಸ್ಸಿನಲ್ಲಿ ಯಾವುದಾದರೂ ಕಾಯಿಲೆ ಕಸಾಲೆಗಳಿಂದ ಬರುವಂತಹ ಸಾವು ಕೂಡ ಇರುತ್ತೆ. ಕಾಯಿಲೆಗಳಿಂದ ನರಳ್ತಿರೋರು ಯಾವಾಗ ಸಾವು ಬರುತ್ತೋ, ಯಾವಾಗ ಈ ನರಳಾಟದಿಂದ ಮುಕ್ತಿ ಸಿಗುತ್ತೋ ಅಂತ ಕಾಯ್ತಾ ಇರ್ತಾರೆ. ಅಂತಹವರಿಗೆ ಅವರಿಗೆ ಅಗತ್ಯವಿದ್ದಾಗ ಸಾವು ಬಂತು ಅಂದರೆ ಅದು ಅವರ ಪೂರ್ವಜನ್ಮದ ಸುಕೃತ ಅಂತ ಉಳಿದವರು ಹೇಳ್ತಾರೆ. ಯಾಕಂದರೆ ಈ ರೀತಿಯಾದ ಸಾವು ಎಲ್ಲರಿಗೂ ಬಯಸಿದಾಗ ಬರೋದಿಲ್ಲ. ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲ್ಗೆ,
3: ಸಿರಿಗನ್ನಡಂ ಬಾಳ್ಗೆ.

0: ಇಂಪಾದದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
3: ನಾನು ನಿಮ್ಮ ಆಕಾಶವಾಣಿ
4: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
3: ನಂಗೀಗ 90ರ ಸಂಭ್ರಮ.
4: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
3: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
4: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
3: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
5: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
3: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
4: ಹೀಗೆ ಸಾಗಲಿ ನಮ್ಮ ಪಯಣ,
6: ಹಾಡಿನಲ್ಲಿ ಸಸರರ ಗಗನ.
3: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಸಮಾಜದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದು, ಸರ್ಕಾರದಲ್ಲಿ ಉನ್ನತ ಪದವಿಯಲ್ಲಿದ್ದು, ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದವರಿಗೆ ಅವರು ತೀರ್ಕೊಂಡ ನಂತರ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಹೀಗೆ ಯೋಧರಿಗೂ ಸಹ ಅವರು ದೇಶವನ್ನು ಕಾಯಲು ಹಗಲು ಇರುಳು ಶ್ರಮಿಸುವಂತಹ ಅವರ ಕೆಲಸಕ್ಕೆ, ಅವರ ತ್ಯಾಗಕ್ಕೆ ನಾವು ಪೂರಕವಾಗಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡುವಂತಹ ಅವಕಾಶ ನಮ್ಮಲ್ಲಿದೆ. ನಾವು ಬದುಕಿದ್ದಾಗ ಮಾಡುವಂತಹ ಪುಣ್ಯ ಕಾರ್ಯಗಳು, ಪಾಪದ ಕೆಲಸಗಳು, ಇವುಗಳ ಮೇಲೆ ನಮಗೆ ಬರುವಂತಹ ಸಾವು ಹೇಗಿರುತ್ತೆ ಅನ್ನೋದು

ನಿರ್ಧರಿತವಾಗುತ್ತೆ. ಜೊತೆಗೆ ನಾವು ಪೂರ್ವಜನ್ಮದಲ್ಲಿ ಮಾಡಿದ್ದಂತಹ ಪಾಪ ಪುಣ್ಯಗಳು ಸಹ ಲೆಕ್ಕಕ್ಕೆ ಬರುತ್ತವೆ ಅಂತ ಹೇಳುತ್ತೆ ಗರುಡ ಪುರಾಣ. ಸತ್ತ ಎಮ್ಮೆಗೆ ಹಾಲು ಜಾಸ್ತಿ ಅಂತ ಹೇಳೋ ಹಾಗೆ ಬದುಕಿದಾಗ ಆ ವ್ಯಕ್ತಿಯ ಬಗ್ಗೆ ಯಾರೂ ಹೆಚ್ಚು ಮಾತಾಡಿರೋದಿಲ್ಲ, ಒಳ್ಳೆಯದನ್ನು ಹೇಳಿರೋದಿಲ್ಲ. ಆದರೆ ಅದೇ ವ್ಯಕ್ತಿ ತೀರಿಕೊಂಡ ನಂತರ ಬಹಳಷ್ಟು ಜನ ಅವರನ್ನು ಹೊಗಳೋದೇ ಹೊಗಳೋದು. ಈ ಥರದ ಒಂದು ವರ್ಗ ಸಹ ನಮ್ಮ ಸಮಾಜದಲ್ಲಿದೆ. ಮರೆಯಲಾಗದ ಕಥೆ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದ ಗೀತೆಯನ್ನ ಈಗ ಕೇಳೋಣ. ಉಪೇಂದ್ರ ಕುಮಾರ್ ಅವರು ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ.

ಇತ್ತೀಚೆಗೆ ಚಿಕ್ಕ ಮಕ್ಕಳು ತೀರ್ಕೊಳ್ತಾ ಇದ್ದಾರೆ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿ ಯಾವುದೇ ದುರಭ್ಯಾಸಗಳನ್ನು ಅಂಟಿಸ್ಕೊಳ್ಳದೆ ಚಟಗಳನ್ನು ಅಂಟಿಸ್ಕೊಳ್ಳದೆ ಕುಟುಂಬದವರನ್ನು ಚೆನ್ನಾಗಿ ನೋಡಿಕೊಂಡು ಮನೆಯ ಹಿರಿಯರ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಹೋಗ್ತಿರುವಂತಹ ಕೆಲವು ವ್ಯಕ್ತಿಗಳು ಮಧ್ಯ ವಯಸ್ಸಿನಲ್ಲಿಯೇ ಹೃದಯಾಘಾತ ಅಥವಾ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳಿಂದ ಜೀವನವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗ್ತಿದೆ. ಇಂತಹ ಸಾವುಗಳ ಬಗ್ಗೆ ಗೊತ್ತಾದಾಗ ಮನಸ್ಸಿಗೆ ತುಂಬ ದುಃಖವಾಗುತ್ತೆ.

ಇತ್ತೀಚೆಗೆ ನಾವು ರಸ್ತೆಯನ್ನು ದಾಟುವಾಗ ಅಥವಾ ವಾಹನವನ್ನು ಚಲಾಯಿಸುವಾಗ ಸ್ವಲ್ಪ ಅಜಾಗರೂಕತೆಯನ್ನು ತೋರಿಸಿ ನಾವು ಅಪಘಾತವನ್ನು ಎದುರಿಸುವಂತಹ ಸಾಧ್ಯತೆಗಳಿರುತ್ತೆ. ಇಂತಹ ಸಮಯದಲ್ಲಿ ಸಾವು ಕೂಡ ಸಂಭವಿಸಬಹುದು. ಇನ್ನೊಂದು ಮುಖ್ಯವಾಗಿ ಇತ್ತೀಚೆಗೆ ನಡೆಯುತ್ತಿರುವಂತಹ ಘಟನೆ ಅಂದರೆ ಆತ್ಮಹತ್ಯೆಗಳು. ಜೀವನವನ್ನು ಎದುರಿಸುವಂತಹ ಶಕ್ತಿಯನ್ನು ಕಳೆದುಕೊಂಡಂತಹ ಮಕ್ಕಳಿರಬಹುದು, ಯುವಕರಿರಬಹುದು, ಮಧ್ಯ ವಯಸ್ಸಿನವರಿರಬಹುದು, ಆತ್ಮಹತ್ಯೆಯನ್ನು ಮಾಡಿಕೊಳ್ತಿದ್ದಾರೆ. ಈ ರೀತಿಯ ಅಜಾಗರೂಕತೆಯಿಂದ ಉಂಟಾದ ಅಪಘಾತಗಳು ಅಥವಾ ಬೇಜವಾಬ್ದಾರಿತನದಿಂದ ಮಾಡಿಕೊಳ್ಳುವಂತಹ ಆತ್ಮಹತ್ಯೆಗಳು, ಇಂತಹ ಸಾವುಗಳಿಗೆ ಜನರು ಪ್ರತಿಕ್ರಿಯೆ ತೋರಿಸುವಂತಹ ವಿಧಾನ ಬೇರೆಯೇ ಆಗಿರುತ್ತೆ. ಇಷ್ಟು ಸಾವಿನ ಬಗ್ಗೆ ಮಾತನಾಡಿದ್ದಾಯಿತು. ಇನ್ನು ನಾವು ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಇವತ್ತಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಎಲ್ಲ ಹಾಡುಗಳಿಗೆ ದನಿಯಾಗಿದ್ದವರು ಎಸ್ ಜಾನಕಿ ಅಮ್ಮನವರು. ಇದುವರೆಗೆ ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು.

ಸುನಹರೆ ಪಲ್ ಹಿಂದಿಯ ಹಳೆಯ ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ನೀವು ಆಲಿಸಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಗುಡ್ಡಿ ಚಿತ್ರದ ಗೀತೆಯನ್ನು ಕೇಳೋಣ. ದನಿಯಾಗಿದ್ದಾರೆ ವಾಣಿ ಜಯರಾಮ್, ಸಾಹಿತ್ಯ ಗುಲ್ಜಾರ್, ಸಂಗೀತ ವಸಂತ್ ದೇಸಾಯಿ ಅವರದು.

ಲೈಲಾ ಮಜ್ನು ಚಿತ್ರಕ್ಕಾಗಿ ತಾಲತ್ ಮೆಹಮೂದ್ ಹಾಡಿರುವ ಗೀತೆಯನ್ನ ಈಗ ಕೇಳೋಣ. ಶಕೀಲ್ ಬಾದಯುನಿ ಅವರ ಸಾಹಿತ್ಯ, ಗುಲಾಂ ಮೊಹಮ್ಮದ್ ಅವರ ಸಂಗೀತ ಈ ಗೀತೆಗಿದೆ.

ರಾಜ್ಕುಮಾರಿ ಅವರ ಧ್ವನಿಯಲ್ಲಿ ಮಹಲ್ ಚಿತ್ರದ ಗೀತೆಯನ್ನು ಕೇಳೋಣ. ಜಯ ನಕ್ಷಬ್ ಅವರು ಬರೆದಿರುವ ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಖೇಮ್ಚಂದ್ ಪ್ರಕಾಶ್.

ಮಧೋಷ್ ಚಿತ್ರಕ್ಕಾಗಿ ತಾಲತ್ ಮೆಹಮೂದ್ ಹಾಡಿರುವ ಗೀತೆಯನ್ನು ಕೇಳೋಣ. ರಾಜಾ ಮೆಹಡಿ ಅಲಿ ಖಾನ್ ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತ ಈ ಗೀತೆಗಿದೆ.

ಶೈಲೇಂದ್ರ ಸಿಂಗ್ ಅವರ ಧ್ವನಿಯಲ್ಲಿ ಚಾಚಾ ಭತೀಜಾ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಆನಂದ್ ಭಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ಸುನಹರೆ ಪಲ್ನಲ್ಲಿ ಹಿಂದಿಯ ಹಳೆಯ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು ಕೇಂದ್ರ, ಸಮಯ 11 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸವಿ ನೆನಪು. ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಇಂದಿನ ಸವಿ ನೆನಪು ಕಾರ್ಯಕ್ರಮದಲ್ಲಿ ಎಸ್ ಜಾನಕಿಯವರ ಹಾಡುಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಕೇಳಿ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ರಚನೆ, ಟಿಜಿ ಲಿಂಗಪ್ಪನವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಕಳಸಾಪುರದ ಹುಡುಗರು ಚಿತ್ರದ ಗೀತೆಯನ್ನು ಈಗ ಕೇಳೋಣ. ದೊಡ್ಡರಂಗೇಗೌಡರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿದೆ.

ವಿಜಯ ನರಸಿಂಹ ಅವರು ಬರೆದಿರುವ ಮತ್ತೊಂದು ಗೀತೆಯನ್ನ ಕೇಳೋಣ. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಎಂ ರಂಗರಾವ್.

ಕುವೆಂಪು ಅವರು ಬರೆದ ಗೀತೆಯನ್ನು ಈಗ ಕೇಳೋಣ. ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿದೆ. ಈ ಗೀತೆ ಮಾರ್ಗದರ್ಶಿ ಚಿತ್ರದಿಂದ ಆಯ್ದ ಗೀತೆಯಾಗಿದೆ.

ಇನ್ನೀಗ ತಾಯಿಗಿಂತ ದೇವರಿಲ್ಲ ಚಿತ್ರದ ಆಯ್ದ ಗೀತೆಯೊಂದನ್ನು ಕೇಳೋಣ. ಜೆ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಅನುರಾಗ ಬಂಧನ ಚಿತ್ರದ ಗೀತೆಯನ್ನು ಕೇಳೋಣ. ವಿಜಯ ನರಸಿಂಹ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ.

ಅಪರಾಜಿತೆ ಚಿತ್ರಕ್ಕಾಗಿ ಎಂ ನರೇಂದ್ರ ಬಾಬು ಅವರು ಬರೆದ ಹಾಡೊಂದನ್ನು ಈಗ ಕೇಳೋಣ. ಈ ಹಾಡಿಗೆ ಸ್ವರ ಸಂಯೋಜನೆ ಮಾಡಿದವರು ರಾಜನ್ ನಾಗೇಂದ್ರ.

ಸವಿನೆನಪು ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ 3,25,00,000 ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ನಿಪ್ಪಾಣಿ ನಗರದ ಸೌಂದರ್ಯ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಈ ಯೋಜನೆ ಮಹತ್ವದ ಕೊಡುಗೆಯಾಗಲಿದೆ ಎಂದು ಸಚಿವರು ಹೇಳಿದರು. ಹಿರಿಯ ರಾಜಕಾರಣಿ ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಅವರ ನಿಧನಕ್ಕೆ ಸಂಸದ ಗೋವಿಂದ ಎಂ ಕಾರಜೋಳ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ನಿವಾಸದಲ್ಲಿ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಸಾಮಾನ್ಯ ಕುಟುಂಬದಿಂದ ಬಂದ ಹನುಮಂತಪ್ಪನವರು ಕಠಿಣ ಪರಿಶ್ರಮದ ಮೂಲಕ ಬೆಳೆದು ತಮ್ಮ ಜೀವನವನ್ನು ಸಮಾಜ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಮುಡುಪಾಗಿಟ್ಟಿದ್ದರು ಎಂದು ಸ್ಮರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಗಣ್ಯರು ಹನುಮಂತಪ್ಪ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಚಿತ್ರದುರ್ಗ ಜಯದೇವ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಸಾಯಂಕಾಲ 4 ಗಂಟೆಗೆ ನಗರದ ಮುಕ್ತಿಧಾಮದಲ್ಲಿ ಅಂತ್ಯಸಂಸ್ಕಾರ ನೆರವೇರಲಿದೆ. ಕೇಂದ್ರ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬದ್ದವಾಗಿದೆ. ಇತ್ತೀಚೆಗೆ ಮಹಾರಾಷ್ಟದಲ್ಲಿ ತಡೆಯಲಾಗಿದ್ದ ಅಡಿಕೆ ಸಾಗಣೆ ವಾಹನಗಳ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ನಿಯೋಗ ಮಟ್ಟದ ಮಾತುಕತೆ ಯಶಸ್ವಿಯಾಗಿ ನಡೆದು ಪರಿಹಾರ ಕಂಡುಕೊಳ್ಳಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದ ಪ್ರವಾಸಿ ಮಂದಿರದಲ್ಲಿ ಅಡಿಕೆ ಬೆಳೆಗಾರರು, ವರ್ತಕರು ಹಾಗೂ ಸಹಕಾರಿ ಸಂಸ್ಥೆ ಪದಾಧಿಕಾರಿಗಳೊಂದಿಗೆ ಆಯೋಜಿತ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಅಡಿಕೆಯನ್ನ 9 ಜೊತೆ ಮಿಕ್ಸ್ ಮಾಡಿದಾಗ ಮಾತ್ರ ಅದು ಕ್ಯಾನ್ಸರ್ ಕಾರಕ ಅಂತ ಇತ್ತು. ಈಗ ಅಡಿಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತೇಳಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ. ಈಗ ಅಡಿಕೆ ಇದು ವಿಷ ಹಾನಿಕಾರಕ ಅಲ್ಲ, ಕ್ಯಾನ್ಸರ್ ಹಾನಿಕಾರಕ ಅಲ್ಲ ಅಂತೇಳಿ ಪ್ರೂವ್ ಮಾಡಿ ತೋರಿಸುವಂತ ಒಂದು ಜಾಗದಲ್ಲಿ ನಮ್ ಕೇಂದ್ರ ಸರ್ಕಾರ ಇದೆ. ಇದ್ರ ಜೊತೆಗೆ ಇಲ್ಲಿಂದ ಹೋಗ್ತಿರುವಂತ ನಿಮ್ ತಟ್ಟೆಹಾಳೆಗಳು ಊಟ ಮಾಡಿದ್ರು ಕೂಡ ಅದು ಕೂಡ ಕ್ಯಾನ್ಸರ್ ಅಂತ ಹೇಳಿ ಇವತ್ತು ಸ್ಪ್ರೆಡ್ ಆಗ್ತಿದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪಾರ್ಲಿಮೆಂಟ್ ಸೆಷನ್ 20 ಶುರು ಆಗುತ್ತೆ. ನಮ್ಮ ಇಲಾಖೆ ನಡ್ಡಾಜಿ ಅವರ ಅಂಡರ್ನಲ್ಲೇ ಬರ್ತಾ ಇದೆ. ಸೊ ನಾವು ಅವರಿಗೆ ಕನ್ವಿನ್ಸ್ ಮಾಡಬೇಕಾಗಿದೆ. ಈ ದಿಕ್ಕಲ್ಲಿ ಏನು ಪ್ರಯತ್ನಗಳು ಆಗಬೇಕು, ನಮ್ಮ ಪ್ರಯತ್ನಗಳು ಇನ್ನು ಮುಂದುವರಿಯುತ್ತೆ.
0: ಇಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರಂಗನಾಥ ಶ್ಯಾಮಾಚಾರ್ಯ ಲೋಕಾಪುರ ರಂಶ ಅವರ ಜನ್ಮದಿನ. 2006 ಸಾಲಿನಲ್ಲಿ ಅವರು ಅನುವಾದಿಸಿದ ಕನ್ನಡ ಜ್ಞಾನೇಶ್ವರಿ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿತ್ತು. ರಂಶ ಅವರ 94 ಜಯಂತಿ ಹಿನ್ನೆಲೆ ಪ್ರಸ್ತುತ ಧಾರವಾಡದ ಜಿಬಿ ಜೋಶಿ ಸ್ಮಾರಕ ಟ್ರಸ್ಟ್ ವತಿಯಿಂದ ನಗರದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರ ಪುರಸ್ಕೃತ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದ 4,471 ಸಾಧನ ಸಲಕರಣೆಗಳನ್ನು ಶೀಘ್ರ ವಿತರಿಸಲಾಗುವುದು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರ ಬದುಕು ಸುಗಮ ಹಾಗೂ ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಕೇಂದ್ರದ ಆದ್ಯತೆಯಾಗಿದೆ ಎಂದರು. ಹಿರಿಯರ ಸಹಾಯವಾಣಿ 14567 ಬಳಕೆ ಬಗ್ಗೆಯೂ

0: ಸಂಸದರು ಮಾಹಿತಿ ನೀಡಿದರು. ಕೊಡಗಿನ ಕುಶಾಲನಗರದಿಂದ 190 ಕಿಲೋಮೀಟರ್ ದೂರದ ಮಂಗಳೂರು ಬಂದರಿಗೆ ನಿತ್ಯ 100 ಕಂಟೇನರ್ಗಳಂತೆ ವರ್ಷಕ್ಕೆ 15,000 ಕಂಟೇನರ್ಗಳಲ್ಲಿ ಕಾಫಿ ಬೀಜ ಸರಬರಾಜಾಗುತ್ತಿದೆ ಎಂದು ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ವಕ್ತಾರ ಕೆಕೆ ವಿಶ್ವನಾಥ್ ತಿಳಿಸಿದ್ದಾರೆ. ನವ ಮಂಗಳೂರು ಬಂದರು ಸಂಸ್ಥೆ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲೆ ವಾಣಿಜ್ಯೋದ್ಯಮ ಸಂಸ್ಥೆ ನಿಯೋಗದೊಂದಿಗೆ ಮಡಿಕೇರಿಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕೋನಾಪುರ ಗ್ರಾಮದ ಸಮೀಪ ರಾಷ್ಟೀಯ ಹೆದ್ದಾರಿ 150A ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದು 28 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಸಮೀಪದ ರಾಂಪುರ ಹಾಗೂ ಬಳ್ಳಾರಿಯ ಮಿಮ್ಸ್ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಹಾವೇರಿ ಸರ್ಜಿ ರೇಣುಕಾ ದೇವಧರ ಆಸ್ಪತ್ರೆಯ ನೂತನ ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ ಸೇವೆಯನ್ನು ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ್ ಸರ್ಜಿ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ
3: ಕಾರ್ಯಕ್ರಮ ವನಿತಾ ವಿಹಾರ.
2: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಿದ್ದಾರೆ ಸಪನಾ ಕಟ್ಟಿಯವರು. ನಂತರ ಸಂಧಿಕಾಲದಲ್ಲಿ ಕೂತು ಪ್ರಬಂಧವಾಚ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು. ಮೊದಲಿಗೆ ಕೇಳೋಣ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಾರೆ ಸಪನಾ ಕಟ್ಟಿಯವರು.
4: ಮಾಲತಿ ಕೊಟ್ಟ ಸಣ್ಣ ಸ್ಟೀಲಿನ ಟಿಫಿನ್ ಕ್ಯಾರಿಯರ್ ಮತ್ತು ಒದ್ದೆ ಗೋಣಿ ತಟ್ಟು ಸುತ್ತಿದ ಪ್ಲಾಸ್ಟಿಕ್ ನೀರಿನ ಬಾಟ್ಲಿ ಇಸುಗೊಂಡ ವಿರೂಪಾಕ್ಷ ಅದೀ ಮೈ ತೊಳಕೊಂಡು ಮಿರಿ ಮಿರಿ ಮಿಂಚುತ್ತಿದ್ದ ತನ್ನ ರಿಕ್ಷಾದ ಸಳಿಗೆ ನೇತು ಹಾಕಿದ. ಖಾಕಿ ಕೋಟು ಹಾಕಿಕೊಂಡು ರಿಕ್ಷಾಗೆ ಕಿಕ್ ಹೊಡೆಯುವಾಗ ಕೆಳಗಿನ ಓಣಿಯ ಸಾಯಿಬಾಬಾ ಗುಡಿಯ ಓಂ ಸಾಯಿ ಓಂ ಸಾಯಿ ರೆಗಡು ಶುರುವಾಗಿತ್ತು. ಅರೆ ಬಾಬಾನ ಆರ್ತಿ ಟೈಮು ಅಂದರೆ 8 ಗಂಟೆ ಅಂದುಕೊಳ್ಳುತ್ತಲೇ ಎಕ್ಸಲೇಟರ್ ತಿರುಗಿಸಿದ. ಅಷ್ಟರಲ್ಲಿ ಹೆಂಡತಿ ಮಾಲತಿ ಕೈಯಲ್ಲಿ ಚಹಾದ ವಾಟಕ ಹಿಡಿದು ಬಂದಳು. ಅರೆ ಮುಂಜಾನಿಂದ ಚಹಾ ಕೊಡಬೇಕಂದ್ರ ಅತ್ತಿ ಕಾಣವಲ್ರು, ಎಲ್ಲಿದ್ದಾರ ನೋಡ್ರಿ ಅಷ್ಟು ಅಂದಳು. ವಿರೂಪಾಕ್ಷ, ಮನ್ಯಾಗಿರೋರ ಎಣಿಸಿ 5 ಮಂದಿ, ಅದರಾಗ ಯಾರು ಎಲ್ಲಿ ಹೋಗುತ್ತಾರ ಅನ್ನೋದು ಲಕ್ಷ ಇಡಕಾಗಂಗಿನಗ ಅಂತ ಒದರಿದರು. ಅವನನ್ನು ಹುಡುಕಲು ರಿಕ್ಷಾ ಹತ್ತಿದ. ಮುಂಜಾನೆ ಟ್ರಿಪ್ಪುಗಳಿಗೆ ಇನ್ನು ಖೋತ ಅಂತ ಮನದಲ್ಲೇ ಗೊಣಗ್ತಾ ಟೀಪು ಸುಲ್ತಾನನ ಬೇಸಿಗೆ ಅರಮನೆ ದಾಟಿ ಜೆಸಿ ರೋಡಿಗೆ ತಿರುವಾಗ ಒಮ್ಮೆಲೆ ಮೂಲೆಯಲ್ಲಿ ಕಂಡಿದ್ದಳು ಪಾರಕ್ಕ. ಎಲ್ಲಿ ಹೋಗಿದ್ದೆ ಮುಂಜಾನೆ ಮುಂಜಾನೆ? ಹಂಗ ಆಟ ಶಿವನ್ ದರ್ಶನ ಮಾಡಿಕೊಂಡು ಬರಾಕತ್ತಿದ್ದೆ. ನನ್ನ ಕೇಳಿದರೆ ನಾ ಕರ್ಕೊಂಡು ಹೋಗಿದ್ದಿಲ್ಲೇನ? ಒಂದಿಟ ಆರಾಮ ಇರುದ್ಲಿ, ತಿಳಿತಿಲ್ಲ? ಆ ಹತ್ತು ಗಡಾನ ಅಂತ ಅವನನ್ನು ಪ್ರೀತಿಯಿಂದ ಬೈಯುತ್ತಲೇ ವಿರೂಪಾಕ್ಷ ರಿಕ್ಷಾ ಹತ್ತಿಸಿ ಮನೆಗೆ ತಂದು ಬಿಟ್ಟ. ಮತ್ತದೇ ಜೆಸಿ ರೋಡು ಊರ್ವಶಿ ಥಿಯೇಟರ್ ಅಂತ ಪ್ರದಕ್ಷಿಣೆ ಹಾಕುವಾಗ ಅವ್ವ ಮಾಡಿದ ಘೋಟಾಳದಲ್ಲಿ ಮುಂಜಾನೆಯ ಚಹಾನು ಕುಡಿಯದ್ದು ನೆನಪಾಗಿ ಕಂಡ ಯಾವುದೋ ದರ್ಶಿನಿಯ ಮುಂದೆ ಇಳಿದು ಸಿಂಗಲ್ ಚಹಾ ಅಂತ ಕೂಗಿ ಹಿಂದಿದ್ದ ಥಿಯೇಟರಿನ ಪೋಸ್ಟರ್ ಮೇಲೆ ಕಣ್ಣಾಡಿಸುತ್ತಾ ನಿಂತ. ನೇರ ಗೆರೆಗಳ ಚೂಪು ಮುಖಗಳು, ನಡುನಡುವೆ ನೇತಾಡುವ ನಾನಾ ನಮೂನೆ ಬಂದೂಕುಗಳು, ಹಾರಾಡೋ ನೋಟುಗಳು, ಎಲ್ಲದರ ನಡುವೆ ಸೊಂಟಕ್ಕೆ ಕೈಯಿಟ್ಟು ನಿಂತ ಅರೆಬತ್ತೆ ಹೆಣ್ಣು. ಮನುಷ್ಯ ಹೊಡೆದಾಡೋದು ಯಾವ್ದಾದ್ರು ಸಲುವಾಗಿ ಅನ್ನೋದು ಎಷ್ಟು ಮಸ್ತ್ ತೆಗದಾನ ಮಗ, ಪೇಂಟ್ರ್ ಶಾಣೆ ಆದಾನು ಅಂತ ವಿಚಾರ ಮಾಡುತ್ತಾ ಕೆಳಗೆ ದೃಷ್ಟಿ ಹರಿಸಿದ. ಅಲ್ಲ ಇದರ ಚಿತ್ರ ಮುಗ್ತೋ ಏನಿಲ್ಲ, ಕೆಳಗೆ ಕೂತು ಕಡ್ಡಿ ಪೈಲ್ವಾನನು ಇದರದ್ದ ಭಾಗಾನು ಅಂತ ದಿಟ್ಟಿಸಿ ಮತ್ತೊಮ್ಮೆ ನೋಡ್ದ. ಹೌದು, ಥಿಯೇಟರಿನ ಹತ್ತಿದಂತೆಯೇ ಇದ್ದ ಬೆಂಚಿನ ಮೇಲೆ ಯಾರೋ ಬೆನ್ನಾಗಿ ಕೂತಿದ್ದಾರೆ, ತಲೆ ಬಗ್ಗಿದೆ, ಪಾಪ ಮುದುಕರೋ ಏನೋ. ದೂರದಿಂದ ಅವರ ಬಿಳಿ ಕೂದಲು ಪೋಸ್ಟರಿನ ರಬ್ಬ ರಬ್ಬಿ ಬಣ್ಣಗಳ ಮೇಲೆ ಕುಳಿತ ಪಕ್ಕಳೆ ಒಡೆದ ಧತ್ತೂರಿ ಹೂವಂತೆ ಕಾಣುತ್ತಿದೆ. ತೆಳು ಕುರ್ತ ಒಳಗಿನ ಪಕ್ಕೆಲುಬುಗಳು ಕಳೆದ ವಾರ ತೆಗೆಸಿದ ಅವನ ಎಕ್ಸ್ರೇ ಫೋಟೋದಾಗಿನಂತೆ ಸ್ಪಷ್ಟ ಕಾಣಿಸ್ತಾವ ಅಂದುಕೊಳ್ಳುವಾಗಲೇ ಅವ ಗೇಟಿನೊಳಗೆ ಹಾಯ್ದು ಅವರ ಮುಂದೆ ಬಂದು ನಿಂತಾಗಿತ್ತು. ಇವನ ಹೆಜ್ಜೆ ಸದ್ದು ಕೇಳಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ತಲೆಯ ಮೇಲೆ ಸುಡುತ್ತಿದ್ದ ಸೂರ್ಯ ಒಮ್ಮೆಲೆ ತಂಪಾದಾಗ ಉದ್ದಕ್ಕೆ ಬಿದ್ದ ನೆರಳು ಕಂಡು ಕತ್ತೆತ್ತಿದರು. ಕೊರೆದ ಗೆರೆಗಳ ಹಣೆಯ ಕೆಳಗೆ ಆಳಕ್ಕಿದ ಕಣ್ಣುಗಳು, ಸುಕ್ಕುಗಟ್ಟಿ ಗಂಟುಗಂಟಾದ ಚರ್ಮ, ಈ ಭೂಮಿಯ ಮೇಲೆ ಅವರು ಕಳೆದ ವರ್ಷಗಳಂತೆ ಕಂಡವು. ಕಣ್ಣೋಟ ಮಾತ್ರ ತೊಳೆದ ಪಾಟಿಯಂತೆ ಸ್ವಚ್ಛ. ಯಾಕೋ ಅವನ ಮೈ ಜುಮ್ ಅಂದಿತು. ಕ್ಷಣ ಇದ್ಯಾವುದೋ ಕಳಕೊಂಡ ಕೇಸು ಅಂತಲೂ ಗೊತ್ತಾಗಿ ಹೋಯಿತು. ಏನು ಮಾಡಲಿ, ಎಲ್ಲಿಂದ ಕಳ್ಕೊಂಡೀರಿ ಅಂತ ಅವರನ್ನ ಕೇಳಿದರೆ ಹ್ಯಾಂಗ ಅಂತ ವಿಚಾರ ಮಾಡಿದ. ಮರುಕ್ಷಣ ಥೋ ದಡ್ಡ ಮಗನ, ಎಲ್ಲಿ ಕಳ್ಕೊಂಡೇವಿ ಅಂತ ಗೊತ್ತಿದ್ದವರಿಗೆ ಓಡಿ ಬಂದವರು ಅಂತಾರ, ಕಳ್ಕೊಂಡವರು ಅನ್ನೋದಿಲ್ಲ ಅಂತ ತನಕ್ ತಾನೇ ಬೈದುಕೊಂಡು ನಕ್ಕ. ಅವರ ಮುಂದೆ ಬಾಗಿ, ಅಜ್ಜ ಚಹಾ ಕುಡಿತಿರೇನು ಅಂದ. ಅವ ಮಾಡಿದ ಕಪ್ಪು ಬಯ ಸನ್ನೆ ನೋಡುತ್ತಾ ಅವರು ತಕ್ಷಣ ಮೇಲೆ ಕೆಳಗೆ ಜೋರು ಜೋರಾಗಿ ತಲೆಯಾಡಿಸಿದರು. ವಿರೂಪಾಕ್ಷ ಲಘುಬಗೆಯಿಂದ ದರ್ಶಿನಿಗೆ ಹೋಗಿ ಒಂದು ಚಹಾ ಬನ್ನು ಕಟ್ಟಿಸಿಕೊಂಡು ಬಂದ. ಒಮ್ಮೆ ಕೂಡ ತಲೆ ಎತ್ತದೆ ಬೆನ್ನನ್ನು ಚಹಾದಲ್ಲಿದ್ದಿ ಸುರ್ರ ಅಂದು ಚೀಪಿ ನಡು ನಡುವೆ ಚಹಾ ಗುಟ್ಟುಕರಿಸುವವರನ್ನೇ ನೋಡುತ್ತಾ ನಿಂತ. ತಿಂದಾದ ಮೇಲೆ ಚಹಾದ ಗ್ಲಾಸ್ ಇವನಿಗೆ ಕೊಟ್ಟು ಮತ್ತೆ ತಲೆ ನೋಡುತ್ತಾ ಕುಳಿತರು. ವಿರೂಪಾಕ್ಷನಿಗೆ ಅವರಿಗೆ ಏನು ಪ್ರಶ್ನೆ ಕೇಳಬೇಕು ಅಂತ ತಿಳಿದಾಯ್ತು. ಡೈರೆಕ್ಟ್ ಕೇಳೋದು ಬೇಡ, ಪ್ರಶ್ನೆ ತಿಳಿವಾಡಿಸಿ ಕೇಳೋಣ ಅಂದ್ರೆ ಉತ್ತರ ಕೊಟ್ಟಾರು ಅನಿಸಿ ಅಲ್ಲ ಅಜ್ಜ ಮನಿಯಲ್ಲದ ಅಂದ. ಅವನ ಅಲಗುವ ತುಟಿಗಳನ್ನೇ ದಿಟ್ಟಿಸರು. ಪ್ರಶ್ನೆ ತಿಳಿತೋ ಇಲ್ಲ ಯಾವಾಗ್ಲೂ ಜನ ಕೇಳೋದೇ ಈ ಪ್ರಶ್ನೆ ಅಂತ ಮನದಾಳದಲ್ಲಿ ಎಲ್ಲೋ ದರ್ಜಾಗಿ ಹೋಗಿತ್ತೋ ಗೊತ್ತಿಲ್ಲ. ಅಂತೂ ಯಾರ ಮನಿ ಅಂತ ಕೇಳಿದರು. ನಿಮ್ಮ ಮನಿ ಮತ್ತೆ ಅಲ್ಲಿ ನೋಟ. ಮುಂದೆ ಮಾತಾಡಲು ತೋಚದೆ ವಿರೂಪಾಕ್ಷ ಅತ್ತಿತ್ತ ನೋಡುವಾಗ ಅವರ ಕುರ್ತಾದ ಜೇಬಿನ ಗುಂಟ ದಾರ ನೇತಾಡಿದಂತೆ ಕಂಡಿತು. ಮೆಲ್ಲನೆ ಅದನ್ನು ಹಿಡಿದೆಳೆದ. ಅಜ್ಜ ಕೈಯಿಂದ ಜೋಬು ಗಟ್ಟಿ ಹಿಡ್ಕೊಂಡರು. ಛೇ, ನನ್ನನ್ನು ಕಳ್ಳ ಅಂತ ತಿಳ್ಕೊಂಡ್ರು ಅಂತ ಹಳಹಳಿಸಿದ ವಿರೂಪಾಕ್ಷ. ಆದರೆ ಅವನಿಗೆ ಆಶ್ಚರ್ಯವಾಗುವಂತೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಕಿಸೆಯನ್ನು ಪರ್ರೆಂದು ಹರಿದು ತೆಗೆದು ಅದರಲ್ಲಿ ಒಂದು ಚೀಟಿಯನ್ನು ಇವನಿಗೆ ಕೊಟ್ಟರು. ಚೀಟಿಯನ್ನು ಬಂತು ಹಾಳೆಯ ಮುದ್ದೆ. ಬಾಯಿ ಮುಚ್ಚಿದ ಜೋಬಲ್ಲಿ ಎಷ್ಟು ಸ್ನಾನ ಕಂಡಿತ್ತೋ ಮುಟ್ಟಿದರೆ ಪುಡಿಯಾಗುವಂತಿತ್ತು. ಹಳದಿ ಗಟ್ಟಿ ಬರೆದದ್ದೂ ಮಸುಕಾಗಿತ್ತು. ಯಥೆ ಅನಂತರಾಮ್ ಸ್ಟೇಜ್ 4 ಬನಶಂಕರಿ ಕ್ರಾಸ್. ಮುಂದೆ ಸಂಖ್ಯೆ ಅಳಸಿ ಹೋಗಿತ್ತು. ಸದ್ಯ ಇಷ್ಟಾದರೂ ದೊರೆಯಿತಲ್ಲ ಅನಿಸಿ ಅಜ್ಜ ನಡೀರಿ ಅಂತ ರಿಕ್ಷಾದಲ್ಲಿ ಕುಡಿಸಿದ. ಬನಶಂಕರಿಯ ಮೊದಲ ಸ್ಟೇಜ್ ಬಂದು ಎತ್ತ ಹೋಗಬೇಕು ತಿಳಿಯದೆ ಅತ್ತಿತ್ತ ನೋಡುವಾಗ ಉಡುಪಿ ಹೋಟೆಲ್ ಒಂದು ಕಂಡಿತ್ತು. ವಿರೂಪಾಕ್ಷ ಒಳ ಹೋಗಿ ಗಲ್ಲೆಯ ಮೇಲೆ ಕುಳಿತಿದ್ದ ಹೋಟೆಲ್ ಮಾಲೀಕನಿಗೆ, ಸರ್, HK ಅನಂತರಾಮ್ ಅವರ ಮನೆ ಬೇಕಾಗಿತ್ತು ಅಂದ. ಅವ ಒಮ್ಮೆಲೆ ಯಾವ ಅನಂತರಾಮ್? PWDಯಿಂದ ರಿಟೈರ್ ಆಗಿ ದೊಡ್ಡ ಬಂಗ್ಲೆ ಕಟ್ಸ್ಯಾರಲ್ಲ, ಅವರ ಡಾಕ್ಟರ್ ರಾವ ಇಲ್ಲ ಟೀಚರ್ ಅನಂತರಾವ ಅಂದ. ಸರ್, ಅದು ನನಗೆ ಗೊತ್ತ, ತಂದೆಗೆ ವಯಸ್ಸಾಗ್ಯದ ನೋಡ್ರಿ, ಆ ರಾವ್ ಅಂದ. ಹೋ, ಇದೊಳ್ಳೆ ತಮಾಷೆ ಆಯ್ತಲ್ಲ ಮಾರಯ್ಯ, ತಂದೆಗೆ ವಯಸ್ಸಾಗದೆ ಮಗ ದೊಡ್ಡವನಾಗುವುದುಂಟ ಅಂತ ನಕ್ಕನವ. ಹಾಗಲ್ಲ ಸರ್ ಅಂತ ವಿರೂಪಾಕ್ಷ ಚುಟುಕಾಗಿ ನಡೆದದ್ದೆಲ್ಲ ವಿವರಿಸಿದ. ಅವನಿಗೂ ಬಹುಶಃ ಯಾರಲ್ಲಾದರೂ ಹೇಳಿಕೊಳ್ಳಬೇಕಾಗಿತ್ತು. ಓ, ಹಿಂಗ ಕೇಸು? ಹೋಟೆಲ್ ಮಾಲೀಕ ತಲೆ ಕೆರಕೊಂಡು ಗಲ್ಲೆ ಬಿಟ್ಟು ಬಂದು ರಿಕ್ಷಾದಲ್ಲಿ ಬಗ್ಗಿ ನೋಡಿದ. ಅಲ್ಲ ಮಾರಯ್ಯ, ಇದು ಪ್ರಶ್ನೆ ಉಂಟು ನನಗೆ, ಈ ಅನಂತರಾಮ್ ಏನು ಅಜ್ಜನ ಹೆಸರ ಇಲ್ಲ ಅವರ ಮಗಂದ ಅಂತ. ಸರ್, ಚೀಟಿ ಇದ್ದುದು ಇವನ್ ಕಿಸೆಯಾಗ, ಚೀಟಿಯಾಗ ಹೆಸರಿತ್ತು, ಅಂದ ಮೇಲೆ ಇವ್ರ ಹೆಸರ ಅನಂತರಾಮ್ ಆತಿ? ವಿರೂಪಾಕ್ಷ ಲಾಜಿಕ್ ಹಾಕಿದ. ತಪ್ಪಿದೆ ನೋಡು, ನೀ ಮನಿ ಅಡ್ರೆಸ್ ಯಾರಿಗೋ ಬರೆದು ಕೊಟ್ಟಿ ಅಂತ ಇಟ್ಕೋ, ಅದರಲ್ಲಿ ಮೊಟ್ಟ ಮೊದಲು ಏನ್ ಬರೀತಿ ಹೇಳು? ಮನಿ ಮಾಲೀಕರ ಹೆಸರು. ಅದು ಅದು ನೋಡು, ಪತ್ತೆದಾರಂತೆ ಚಪ್ಪಾಳೆ ಹೊಡೆದ ಮಾಲೀಕ. ಅಂದ ಮೇಲೆ ಅಡ್ರೆಸ್ ಮೇಲಿರೋದು ಮಗನ ಹೆಸರು ಅಂತಾಯ್ತಿಲ್ಲ. ಯಾಕಂದ್ರ ಅಪ್ಪ ಮುದುಕನಾದ ಮೇಲೆ ಮಗ ಅಪ್ಪ ಆಗ್ತಾನ, ಅಪ್ಪ ಮಗ ಆಗ್ತಾನ, ಮತ್ತು ಹಾಲಿ ಅಪ್ಪನಿರ್ತಾನಲ್ಲ ಅವನೇ ಮನಿ ಮಾಲೀಕ ಇರ್ತಾನೆ. ಗೊಂದಲ ಎಬ್ಬಿಸುತ್ತಿದ್ದವನನ್ನು ತಡೆಯುತ್ತಾ ವಿರೂಪಾಕ್ಷ ಹೇಳಿದ, ಮಾಲೀಕರು ಯಾರು ಇರ್ಲಿ ಬಿಡ್ರಿ ಸರ, ತಲಿ ಮ್ಯಾಲಿನ ಸೂರಂತೂ ಅಪ್ಪ ಮಗ ಇಬ್ಬರದೊಂದೇ ಹೌದಿಲ್ರಿ. ಹೋಟೆಲ್ ಮಾಲೀಕ ಇವನು ಕೂಡ ಮಾತು ಸಾಕು ಎಂಬಂತೆ ನೋಡು, ಒಂದು ಕೆಲಸ ಮಾಡು, ಇಲ್ಲೇ ಒಂಚೂರು ಮುಂದೆ ಹೋದರೆ ಕಾರ್ನರಿಗೆ ಒಂದು ಸಲೂನ್ ಉಂಟು, ಅಲ್ಲಿ ಒಂದು ಅಜ್ಜ ಬಂದದ್ದು ಕಂಡಿದ್ದೆ, ಜೊತೆಗೆ ಒಂದು ಪಡ್ಡೆ ಹುಡುಗ, ಅದರ ಕೈ ಹಿಡ್ಕೊಂಡೆ ಯಾವತ್ತು ಅಜ್ಜನ ಸವಾರಿ ಟುಕು ಟುಕು ಅಂತ, ಅದರ ಮುಖ ಚೂರು ಹಿಂಗೇ ಕಂಡಿತ್ತಪ್ಪ ಅಂತ ಬಗ್ಗಿ ಮತ್ತೆ ರಿಕ್ಷಾದೊಳಗೆ ನೋಡಿದ. ಮತ್ತೆ ಅಜ್ಜನ ಸವಾರಿ ಮುಂದುವರೆದಿತ್ತು. ಹೋಟೆಲ್ ಹೋಯ್ತು, ಸಲೂನ್ ಬಂತು, ಢುಮ್ ಢುಮಕ್ ಎನ್ನುವಂತೆ. ಯಾವುದೋ ಮುಖಕ್ಕೆ ನೊರೆ ಮೆತ್ತುತ್ತಿದ್ದ ಸಲೂನಿನವ ಹೊರ ಬಂದು ತಂಬಾಕಿನ ರಸ ಕೆಳಗೆ ಬೀಳದಂತೆ ಗದ್ದ ಏರಿಸಿಕೊಂಡೇ ಎಲ್ಲ ವಿವರಗಳನ್ನು ಅತ್ಯಂತ ಆಸಕ್ತಿಯಿಂದ ಕೇಳಿ ಅಜ್ಜನನ್ನು ದಿಟ್ಟಿಸಿ ನೋಡಿ ಬಾಯಲ್ಲಿದ್ದ ಜರ್ದ ಪಕ್ಕಕ್ಕೆ ಉಗುಳಿ ಬಾಯರಿಸಿಕೊಂಡು, ಹೌದ್ ಹೌದು ಬಂದಿದ್ರ ಬಿಡ, ಈಗೊಂದ್ 4 ತಿಂಗಳ ಕೆಳಗ್ ಕಾಣಕು ತೇಟ್ ಹಿಂಗ ಇದ್ರೋಪ, ಬಿಳಿ ಕೂದ್ಲ, ಬಾಗಿದ್ ಬೆನ್ನು, ಚರ್ಮ ನೀರಿ ನೀರಿ, ಆಮೇಲೆ ಕಣ್ಣು ಸುದ್ದ ಹೆಂಗ್ ಒಳಕ, ಪಾಪ ಹೆಂಗ್ ಕಳ್ಕೊಂಡ್ರೋ ಏನೋ ಅಂದ. ಆಮೇಲೆ ಮತ್ತೆ ಏನೋ ನೆನಪಾದಂತೆ ತಲೆಗೆ ಪಟ ಪಟ ಹೊಡ್ಕೊಂಡು, ಹೇ ಅಲ್ಲ ತಗೋ, ಇವ್ರ ಅವ್ರ ಅಲ್ಲ. ಆಗಾಕ್ ಸಾಧ್ಯಿಲ್ಲ, ಯಾಕಂದ್ರ ಅವರು ತಮ್ಮ ಮನಿ ಮಂದಿ ಜೋಡಿ ನಾಸಿಕಕ್ಕೆ ಹೋದಾಗ ಅಲ್ಲೇ ಕಳ್ಕೊಂಡ್ರು ಅಂತ ಯಾರೋ ಹೇಳಿದ್ದು ಕಿದ್ನಿ. ಒಮ್ಮೆ ಕಳ್ಕೊಂಡವರು ಮತ್ತೊಮ್ಮೆ ಹೆಂಗೋ ಕಳ್ಕೊತಾರ ಅಂದ. ಯಾಕೋ ಈ ಅಜ್ಜನ ಕೇಸು ಕಗ್ಗಂಟಾದಂತೆನಿಸಿತು ವಿರೂಪಾಕ್ಷನಿಗೆ. ಏನೂ ಮಾಡಲು ತೋಚದೆ ಮೊಬೈಲ್ ಕಿಸೆಯಿಂದ ತೆಗೆದು ಅದರೊಳಗೆ ಹೊಕ್ಕೊಂಡ. ಮೊಬೈಲ್ನಲ್ಲಿ ಯಾವುದೋ ಕೇರಳದ ಮಸಾಜ್ ಸೆಂಟರ್ನ ಅಡ್ವರ್ಟೈಸ್ಮೆಂಟ್ ಮಿಂಚಿ ಮರೆಯಾದ ಕೂಡಲೇ ಅಜ್ಜ ಒಮ್ಮೆಲೆ ಕೈಯಲ್ಲಿದ್ದ ಫೋನ್ ಕಸ್ಕೊಂಡು ಪಟ್ ಪಟ್ ಅಂತ ಅದಕ್ಕೆ ಬಡಿದರು. ಕೂಡಲೇ ವಿರೂಪಾಕ್ಷನಿಗೆ ಮಿಂಚದಂತೆ ಹೊಳೆಯಿತು. ನೀವ ಖಾತ್ರಿ ಡಾಕ್ಟರ್ ರಾವ್ನ ಅಪ್ಪನೇ ಇರಬೇಕು, ಇದೀಗ ಕೆಂಪು ಅಧಿಕ ಚಿನ್ನ ಹೋತಲ್ಲ ಅದ ಬಿಲ್ಡಿಂಗ್ ಇರಬೇಕು, ಮಗ ಯಾವುದೋ ಚಿಕಿತ್ಸಾಲಯ ನಡೆಸ್ತಿರ್ಬೇಕು, ಅದ್ನ ತೋರಿಸ್ಲಿಕ್ಕತ್ತಾನ ಅಜ್ಜ ಅಂತ ನಿಮಿಷಾರ್ಧದಲ್ಲಿ ಚಿಕಿತ್ಸಾಲಯದ ಮುಂದೆ ರಿಕ್ಷಾ ತಂದು ನಿಲ್ಲಿಸಿದ. ಭವ್ಯ ಆಸ್ಪತ್ರೆ, ಅದರ ಪಕ್ಕಕ್ಕೆ ಅಷ್ಟೇ ದೊಡ್ಡ ಮನೆಯನ್ನು ದಂಗಾಗಿ ನೋಡುತ್ತಾ ನಿಂತ ವಿರೂಪಾಕ್ಷನಿಗೆ ಅಜ್ಜ ರಿಕ್ಷಾ ಇಳಿದು ಗೇಟು ತೆಗೆದು ಆ ಮನೆಯತ್ತು ಹೋಗಿದ್ದು ಲಕ್ಷಕ್ಕೆ ಬರಲಿಲ್ಲ. ಅರರೇ ಅಜ್ಜ ಎನ್ನುತ್ತಾ ಅವನ ಹಿಂದೆ ಓಡಿದವನತ್ತ ತಿರುಗಿಯೂ ನೋಡದೆ ಪಟಾಪಟ ಹವಾಯಿ ಚಪ್ಪಲಿ ಬಡಿಯುತ್ತಾ ಅಜ್ಜ ನಡೆದೇ ಬಿಟ್ಟ. ಮನೆಯಿಂದ ಹೊರಬಂದವ ಮಗನಿರಬೇಕು, 40 ಆಸುಪಾಸಿದ್ದ. ಮಗನ ಬಂಗಾರದ ಚೌಕು

0: ಚಾಳೀಸಿನ ಗ್ಲಾಸುಗಳು ದೂರದಿಂದ ಹೆಪ್ಪುಗಟ್ಟಿದ ಐಸ್ ಕ್ಯೂಬ್ಗಳಂತೆ ಕಂಡವು ವಿರೂಪಾಕ್ಷನಿಗೆ. ಅಪ್ಪಲು ಬರುತ್ತಾ ಅಜ್ಜನ ನಡುಗು ಕೈಗಳನ್ನು ನಡುವೆಯೇ ಗಾಳಿಯಲ್ಲಿ ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿ ಮಗ ಅವರ ಕಿವಿಯ ಹತ್ತಿರ ಬರುತ್ತಾ, ಇಲ್ಲಿ ಹೇಗೆ ಬಂದ್ರಿ ಅಂತ ಜೋರಾಗಿ ಒದರಿದ. ಅವನ ಜೋರು ಧ್ವನಿಗೆ ಒಳಗಿನಿಂದ ಹೆಣ್ಣುಗಳೊಬ್ಬಳು ಹೊರಬಂದಳು. ಅವಳಂತೂ ಮುದುಕನನ್ನು ನೋಡಿ ಗಾಬರಿಯೇ ಆದಂತೆ ಕಂಡಿತು. ಅವರ ಹೊಲಸಾದ ಕುರ್ತಾ, ಮಣ್ಣು ಮಣ್ಣಾದ ಕೈಕಾಲು ದಿಟ್ಟಿಸುತ್ತಾ, ಸ್ವಲ್ಪನಾದರೂ ಕ್ಲೀನ್ಲಿನೆಸ್ ಇದೆಯಾ ನಿಮ್ಮಪ್ಪನಿಗೆ ಅಂತ ನಗಿದಳು. ಅದೆಲ್ಲ ಸಾಯ್ಲಿ, ಇವರು ಇಲ್ಲಿ ಬಂದದ್ದೇಕೆ ಅಂತ. ಲಕ್ಷಗಟ್ಟಲೆ ದುಡ್ಡೆಸೆದಿದ್ದೇನೆ ಆಶ್ರಮಕ್ಕೆ, ಅವರು ನೋಡಿಕೊಳ್ಳುವ ಚಂದ ಇದ? ಅಯ್ಯೋ, ನಿಮ್ಮಪ್ಪನಿಗೆ ಅಲಿಯೋ ಹುಚ್ಚು, ಎಲ್ಲರ ಕಣ್ಣು ತಪ್ಪಿಸಿ ಸಿನಿಮಾಗೋ ಥಿಯೇಟರ್ಗೋ ಪಾರ್ಕಿಗೋ ಹೋಗಿರ್ತಾರೆ, ವಾಪಸ್ಸು ಹೋಗಲು ನೆನಪಲ್ಲಿ ಇರ್ತದೆ, ಆದ್ರೆ ಇಲ್ಲಿ ಕರೆತಂದದ್ದು ಯಾರು ಅಂತ. ಅಷ್ಟರಲ್ಲಿ ಆಕೆ ಅಜ್ಜನ ಹೊಲಿಗೆ ಹರಿದ ಕಿಸೆ ನೋಡಿದ್ದಳು. ನಾನು ಹೇಳ, ಇವರು ತಮ್ಮ ರಂಕಿನಿಂದ ಯಾವುದೋ ಹಳೆ ಕುರ್ತಾ ತೆಗೆದು ಹಾಕೊಂಡಿದ್ದಾರೆ. ಮುಂಚೆಲ್ಲ ನೀವು ಭಾರೀ ಕಾಳಜಿಯಿಂದ ಜೇಬಲ್ಲಿ ಅಡ್ರೆಸ್ ಇಟ್ಟು ಹೊಲಿದು ಇಡ್ತಾ ಇದ್ದರಲ್ಲ, ಅಂಥಾ ಕುರ್ತಾ ತಿವಿಯುವಂತೆ ಕೈ ಮಾಡಿ ಯಾರೋ ಇವರು ಜೋಬ್ ಹುಡುಕಿದ್ದಾರೆ, ಅಡ್ರೆಸ್ ಸಿಕ್ಕಿದೆ, ಕರ್ಕೊಂಬಂದಿದ್ದಾರೆ ಅಷ್ಟೇ. ಈಗಿಂದೀಗ್ಲೇ ಫೋನು ಮಾಡ್ತೀನಿ ಆಶ್ರಮಕ್ಕೆ, ಬೇಜವಾಬ್ದಾರಿ ಜನಕ್ಕೆ ತೋರಿಸ್ತೀನಿ ಒಂದು ಕೈ ಅಂತ ಮಗ ಒದರಾಡುತ್ತಾ ಕತ್ತು ಒಂಟೆ ಉದ್ದ ಮಾಡಿ ತನ್ನನ್ನು ದಿಟ್ಟಿಸುವ ಮೊದಲೇ ಹೊರಳಿದ್ದ ವಿರೂಪಾಕ್ಷ. ಹೇ ರಿಕ್ಷಾವಾಲ, ರಿಕ್ಷಾವಾಲ, ಕೂಗಿಗೆ ತಿರುಗಿ ನೋಡಲಿಲ್ಲ ಅವ. ಭೀಕರವಾದದ್ದೇನೋ ನೋಡಿದಂತೆ ಡವಗುಟುತ್ತಿದ್ದ ಎದೆಯನ್ನು ಒತ್ತಿಟ್ಟು ದಾಪುಗಾಲು ಹಾಕಿದ. ಥಾಪ, ಈ 100 ಅವನಿಗೆ ಕೊಟ್ಬಿಡು ಅಂದ ಮಾತು ಕೇಳಿಸಿತು. ಥಾಪಾನ ಹೆಜ್ಜೆ ಸಪ್ಪಳವೂ ಬಂತು ಹಿಂದಿನಿಂದ. ಅವ ಬಂದು ನನ್ನ ಹೆಗಲು ತಟ್ಟುತ್ತಾನೆ ಮತ್ತು ಗಟ್ಟಿಯಾಗಿ ಹಿಡ್ಕೊಂಡು ಅಂಗೈಯಲ್ಲಿ ನೋಟು ತುರುಕುತ್ತಾನೆ ಅನ್ನೋ ಗಾಬರಿಯಲ್ಲಿ ಓಡತೊಡಗಿದ ವಿರೂಪಾಕ್ಷ. ಥಾಪಾನು ನೋಟು ಕೊಟ್ಟೇ ತೀರುವ ಛಲದಲ್ಲಿ ಬೆನ್ನಟ್ಟಿದ. ಇನ್ನೇನು ಥಾಪ ಇವನ ಭುಜ ಹಿಡಿಯಬೇಕು. ಅಷ್ಟರಲ್ಲಿ ಟಣ್ಣ ಎಂದು ಜಿಗಿದು ತನ್ನ ಸೇರಿದ ವಿರೂಪಾಕ್ಷ ಜೋರಾಗಿ ಕಿಕ್ಕು ಹೊಡೆದ. ಧೂಳಿನ ಮೋಡ ಒಡೆಯುತ್ತಾ ಮಿಂಚಿನ ವೇಗದಲ್ಲಿ ಮರೆಯಾದ ರಿಕ್ಷಾ ನೋಡುತ್ತಾ ಅಸಹಾಯಕನಂತೆ ನಿಂತ ಥಾಪ.
1: ಇದುವರೆಗೂ ಕಥೆ ಅಡ್ರೆಸ್ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಸಪನಾ ಕಟ್ಟಿ. ಈಗ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚನ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು.
2: ನೋಡು ಅಪ್ಪ, ನಂಗೂ ನಿಂಗೂ ಹೊಂದಾಣಿಕೆ ಆಗಲ್ಲ. ನಮ್ಮ ನಡುವೆ ಇರುವ ಜನರೇಷನ್ ಗ್ಯಾಪ್ ಹೊಂದಿಕೊಳ್ಳೋದಕ್ಕೂ ಬಿಡೋದಿಲ್ಲ. ಸುಮ್ನೆ ಯಾಕೆ ನಿನ್ನ ವಿಚಾರಗಳನ್ನ ನನ್ನ ತಲೆ ಹಾಕುವೆ, ಸುಮ್ನಿರು ಅಂತ ಗದರಿ ಕಂಪ್ಯೂಟರ್ ಎದುರು ತಲೆ ತಗ್ಗಿಸಿ ಮಗ್ನನಾಗಿದ್ದ ಮಗ. ಹೇಳಬೇಕಿರುವ ಮಾತು ಮನದಲ್ಲೇ ಕರಗಿ ಅಸಮಾಧಾನದಲ್ಲಿ ಎದ್ದುಎದ ಅಪ್ಪ. ಅಪ್ಪ ಮಗ ಅಂತಲ್ಲ, ಅಮ್ಮ ಮಗಳು, ಅಜ್ಜ ಮೊಮ್ಮಗ, ಹೀಗೆ ಯಾವುದೋ ದಾರಿಯಲ್ಲಿ, ಬಸ್ಸಿನಲ್ಲಿ, ಸಮಾರಂಭಗಳಲ್ಲಿ ಸಿಗುವ ಹಿರಿಯ ಮತ್ತು ಕಿರಿಯರನ್ನೇ ಇರುವ ನಡೆವ ಸಾಮಾನ್ಯ ಅನ್ನಿಸಿಕೊಂಡ ಸಮಸ್ಯೆ ಇದು. ಏನ್ ಮಕ್ಕಳೋ ಈಗಿನ ಕಾಲದವರು ಅಂತ ಹಿರಿಯರು ಗೊಣಗುತ್ತಾರೆ. ಏನ್ ತಲೆ ತಿಂತಾರಪ್ಪ, ಚೂರು ಕಾಮನ್ ಸೆನ್ಸ್ ಇಲ್ಲ ಅಂತ ಕಿರಿಯರು ಕಿರಿಕ್ ಮಾಡ್ತಾರೆ. ಇದಕ್ಕೆ ನಾವು ನೀವೆಲ್ಲ ಇಟ್ಟ ಹೆಸರು ಜನರೇಷನ್ ಗ್ಯಾಪ್. ಹೌದು, ಪೀಳಿಗೆಯ ಅಂತರ, ಜನರೇಷನ್ ಗ್ಯಾಪ್ ಅನ್ನೋದು ಬಹಳವೇ ದೊಡ್ಡ ಸಮಸ್ಯೆ ಈ ಕಾಲಕ್ಕೆ. ಹಾಗಿದ್ದರೆ ಹಿಂದೆ ಕೂಡ ಇದೇ ತರಹದ ಜೀವನ ಪದ್ಧತಿಯೇ ಅಲ್ವಾ ಬೆಳೆದುಕೊಂಡು ಬಂದಿದ್ದು? ಮತ್ಯಾಕೆ ಇವತ್ತು ಇದು ಈ ಪ್ರಮಾಣದಲ್ಲಿ ತನ್ನ ಕಂಧ ಬಾಹು ಚಾಚಿದೆ? ಮೇಲ್ನೋಟಕ್ಕೆ ಇದು ವಾಕ್ ಸ್ವಾತಂತ್ರ್ಯದ ಪರಮಾವಧಿಯಂತೆ ಕಂಡರೂ ಕಾಲಕಾಲಕ್ಕೆ ಮಕ್ಕಳು ಮತ್ತು ಪೋಷಕರ ನಡುವೆ ಬದಲಾದ ಭಾವವನ್ನು, ಅಂತರವನ್ನು ಇದು ಹೆಚ್ಚಾಗಿ ಸೂಚಿಸುತ್ತದೆ. ಆರಂಭದಲ್ಲಿಯೇ ನಿನಗೆ ಉಪ್ಪಿಟ್ಟು ಇಷ್ಟ, ನನಗಿಷ್ಟವಿಲ್ಲ ಎನ್ನುವಂತ ವಿಚಾರಗಳಿಂದ ಇಲ್ಲಿ ಗ್ಯಾಪ್ ಹುಟ್ಟಿಕೊಳ್ಳುವುದಿಲ್ಲ. ನಡೆದು ಬಂದ ದಾರಿ, ನೈತಿಕ ಮೌಲ್ಯ, ಸಂಸ್ಕೃತಿಗಳಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ತಲೆದೋರಿ ಅದಕ್ಕೆ ಪ್ರಭಾವಿತರಾಗುತ್ತಾ ದೊಡ್ಡ ಮಟ್ಟದ ಬದಲಾವಣೆಗಳನ್ನೇ ಬಯಸುವ ಒಂದು ತುಮಾರು ಕ್ರಮೇಣ ಅದನ್ನು ಸಾಧಿಸಿಕೊಳ್ಳುವತ್ತಲೇ ಸಾಗಿದಾಗ ಇದರ ಪರಿಣಾಮದಿಂದ ಪ್ರತಿ ನಡೆ ನುಡಿಗಳಲ್ಲೂ ಒಂದು ಅಂತರ, ಬಿಗುಮಾನ, ಸದಾ ಶೀತಲ ಸಮರ ಮಾಡುತ್ತಿರುತ್ತದೆ. ಆಗ ಉಪ್ಪಿಟ್ಟಿನ ವಿಚಾರವು ಬೃಹದಾಕಾರವಾಗಿ ಬೆಳೆಯುತ್ತದೆ. ಪ್ರತಿ ಪೀಳಿಗೆಯು ತಾವು ಪ್ರೀತಿಸುವ ತತ್ವ ಸಿದ್ಧಾಂತಗಳನ್ನು ಕಾಪಾಡಿಕೊಳ್ಳಲು ಹೆಣಗಾಡುತ್ತವೆ, ವಾದಿಸುತ್ತವೆ, ಮತ್ತದನ್ನೇ ಸರಿ ಎನ್ನುತ್ತವೆ. ಇಷ್ಟು ದಿನ ಇದ್ದದ್ದು ಅಚಾನಕ್ ಆಗಿ ಈಗ ಹೇಗೆ ಬದಲಾಗಲು ಸಾಧ್ಯ ಎಂದು ಹಳೆಯ ತಲೆಮಾರು ಅಂದುಕೊಳ್ಳುವಂತೆ, ಅಷ್ಟೆಲ್ಲಾ ವರ್ಷದಿಂದ ಬದಲಾಗದೇ ಇರಲು ಹೇಗೆ ಸಾಧ್ಯ ಎಂದು ಹೊಸ ಪೀಳಿಗೆ ಕೇಳುತ್ತದೆ. ಅಂದು ಮನೆಯ ಹಿರಿಯ ಹೇಳಿದ್ದನ್ನು ಎಲ್ಲರೂ ಕೇಳುತ್ತಿದ್ದದ್ದೂ ಸತ್ಯ, ಇಂದು ಯಾವುದಕ್ಕೂ ಕ್ಯಾ ಅನ್ನದೆ ನಡೆದು ಹೋಗುತ್ತಿರುವ ಯುವ ಸಮೂಹವೂ ಸತ್ಯ. ಸೈಲೆಂಟ್ ಜನರೇಷನ್, ಬೇಬಿ ಬೂಮರ್ಸ್, ಜೆನ್ ಎಕ್ಸ್, ಮಿಲೇನಿಯರ್ಸ್, ಜೆನ್ ಜಿ, ಅಲ್ಫಾ, ಬೇಟಾ ಎಂದೆಲ್ಲ ಹಲವು ಬಗೆಯಲ್ಲಿ ವಿಭಾಗ ಮಾಡಿ ಜನರೇಷನ್ ಬಗ್ಗೆ ಹೇಳಿದ ಅಧ್ಯಯನಕಾರರು ಮುಂದೇನಾಗುತ್ತದೆ, ಹಿಂದೇನಾಗಿತ್ತು, ಅವರು ಹೇಗಿರುತ್ತಾರೆ ಅನ್ನುವುದನ್ನೆಲ್ಲ ಹೇಳಿದ್ದಾರೆ. ನಿಜ, ಅದೇನೇ ಇದ್ದರೂ ಜಗದ್ವ್ಯಾಪಿಯಾದ ಈ ಸಮಸ್ಯೆಯನ್ನು ವಿವರಿಸಲಾಗಲಿ,

ಪರಿಹರಿಸಲಾಗಲಿ ಬಲು ಕಷ್ಟ. ಕಾಲಕಾಲಕ್ಕೆ ಬದಲಾವಣೆಯ ಜೊತೆ ಜೊತೆಗೆ ಬದುಕಬೇಕು. ಇನ್ನು ಮುಂದೆ ಕರೋನಾ ಜೊತೆಗೆ ಬದುಕುವುದನ್ನು ರೂಢಿಸಿಕೊಳ್ಳಬೇಕು ಎಂದಿರಲಿಲ್ಲವೇ? ಹಾಗೆಯೇ ಇದು ಕೂಡ ಸಮಸ್ಯೆಗಳನ್ನು ಸುಲಭವಾಗಿಸಲು ಈ ಅಧ್ಯಯನಗಳು ಅಷ್ಟೇ. ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಎಂದು ಕೂರುವುದಕ್ಕಲ್ಲ. ಎಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಜನರೇಷನ್ ಗ್ಯಾಪ್ ಇದು ಅಂತ ಕೈ ತೊಳೆದುಕೊಂಡು ಬಿಡುತ್ತೇವೆ. ಯಾಕೆ ಈ ಗ್ಯಾಪ್ ಅನ್ನು ತುಂಬುವ ಪ್ರಯತ್ನ ಮಾಡಬಾರದು ಅಂತ ಯೋಚಿಸುವುದೇ ಇಲ್ಲ. ಸುಮಾರು 65-81 ನಡುವೆ ಜನಿಸಿದವರನ್ನು ಜೆನ್ ಎಕ್ಸ್ ಎನ್ನುತ್ತಾರಂತೆ. ಈ ಕಾಲಘಟ್ಟದ ಜನರೇಷನ್ ಅತ್ತ ದರಿ ಇತ್ತ ಪುಲಿ ಪರಿಸ್ಥಿತಿಯಲ್ಲಿ ಬದುಕುತ್ತಿವೆ ಅಂದರೆ ತಪ್ಪಾಗಲಾರದು. ಮಿಣುಕು ದೀಪದ ಬುಡದಲ್ಲಿ ಕಳೆದ ಬದುಕು ಝಗಮಗಿಸುವ ಬೆಳಕಿಗೆ ಕಣ್ಣು ಕೋರೈಸುತ್ತಾ ಕಂಗಾಲಾಗಿದ್ದೇವೆ. ಪತ್ರ ಬರೆಯುತ್ತಿದ್ದಗಳು ಸ್ಮಾರ್ಟ್ ಫೋನ್ ಹಿಡಿದು ಅದರುತ್ತಿವೆ. ಅಪ್ಪನ ಮಾತು ಕೇಳಿ ಬೆಳೆದ ನಾವು ಮಕ್ಕಳು ಮಾತು ಕೇಳದ್ದಕ್ಕೆ ತತ್ತರಿಸುತ್ತಿದ್ದೇವೆ. ಪ್ರಾಚೀನತೆ ಮತ್ತು ಆಧುನಿಕತೆಯ ಸಂಧಿ ಕಾಲದಲ್ಲಿಂತೂ ಯಾವುದನ್ನು ಆಯ್ದುಕೊಳ್ಳಲಿ ಎಂದು ಒದ್ದಾಡುತ್ತೇವೆ. ಮಕ್ಕಳು ಹೋಗುವ ಪಬ್ಬು ಬಾರುಗಳೂ ಬೇಕು, ಅಪ್ಪ ಮಾಡುತ್ತಿದ್ದ ದೇವರ ಪೂಜೆಯೂ ಬೇಕು ಎಂದು ಒಟ್ಟೊಟ್ಟಿಗೆ ಅಸಿ ಅಯೋಮಯವಾಗುತ್ತಿದ್ದೇವೆ. ವಿಶ್ವಾಮಿತ್ರ ಮತ್ತು ವಸಿಷ್ಠರ ಶೀತಲ ಸಮರದಲ್ಲಿ ತ್ರಿಶಂಕು ಪರಿಸ್ಥಿತಿ ಈ ನಮ್ಮ ಜನರೇಷನ್ನದು. ಬಹಳಷ್ಟು ಕಡೆಗಳಲ್ಲಿ ಮನೆಯಲ್ಲಿರುವ 3 ತಲೆಮಾರುಗಳಲ್ಲಿ ಸೀದಾ 3ನೇ ತಲೆಮಾರಿಗೆ ಮನೆಯ ಅಧಿಕಾರ ಹಸ್ತಾಂತರವಾಗಿ ಬಿಡುವ ಸಂದರ್ಭಗಳು ಇವೆ. ಈ ಮಧ್ಯದಲ್ಲಿ ಇರುವ ತಲೆಮಾರು ಇದೆಯಲ್ಲ, ಅವರು ಯಾರೂ ನಮ್ಮ ಮಾತು ಕೇಳ, ಈ ಯಾಂತ್ರಿಕ ಜಗತ್ತಿಗೆ ತೆರೆದುಕೊಳ್ಳುವ ಬುದ್ಧಿವಂತಿಕೆ ಇಲ್ಲ, ನಾವು ಅಪ್ಪ ಅಮ್ಮನನ್ನು ಪ್ರೀತಿಯಿಂದ ನೋಡಿಕೊಂಡೆವೆಂದು ನಮ್ಮ ಮಕ್ಕಳು ನೋಡಿಕೊಳ್ಳುವುದಿಲ್ಲ, ಇಷ್ಟು ದಿನ ಕಾಪಾಡಿಕೊಂಡು ಬಂದ ಶಾಸ್ತ್ರ ಸಂಪ್ರದಾಯ ಮನೆತನ ಇವೆಲ್ಲ ಮಣ್ಣು ಪಾಲಾಗಬಹುದಾ? ಇಂತಹ ಹಲವಾರು ಅಸಮಾಧಾನ ಅಭದ್ರತೆಯ ಗೊಂದಲದಿಂದಲೋ ಏನೋ ತಮ್ಮ ಅಸ್ತಿತ್ವ ಸಾಧಿಸುವಲ್ಲಿ ಹೆಚ್ಚೇ ಮುತುವರ್ಜಿ ವಹಿಸುತ್ತದೆ ಅನ್ನಬಹುದು. ಆದರೆ ಇದನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಮುಂದೆ ಸಾಗಿದ ನಮ್ಮ ಮುಂದಿನ ಪೀಳಿಗೆ ಇದ್ಯಾವುದನ್ನೂ ಲೆಕ್ಕಿಸದೆ ಸಾಗುವಾಗ ತನ್ನಿಂದ ತಾನೇ ಸಂಘರ್ಷಗಳು ತಲೆದೋರುತ್ತವೆ. ಹಾಗಂತ ಈ ಮಧ್ಯಕಾಲದವರು ಹಂತ ಹಂತವಾದ ಆಧುನಿಕತೆಯನ್ನು ಕಂಡವರೇ. ಕರೆಂಟ್ ಬಂತು, ಟಿವಿ ಬಂತು, ಫ್ರಿಜ್, ಮಿಕ್ಸರು, ದೂರ ಸಂಪರ್ಕ, ರಸ್ತೆ, ವಾಹನಗಳು, ಹೀಗೆ ಹಲವಾರು ಆಧುನಿಕ ವ್ಯವಸ್ಥೆಗಳು ಬಂದರೂ ಅಂಥ ದೊಡ್ಡ ಮಟ್ಟದಲ್ಲಿ ಭಾವನಾತ್ಮಕವಾಗಿ ಯಾರನ್ನೂ ಬೇರ್ಪಡಿಸಿರಲಿಲ್ಲ. ಮೊಬೈಲ್ ಮತ್ತು ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾನವ ಸಂಬಂಧಗಳ ನಡುವಿನ ಅಂತರವನ್ನು ಹೆಚ್ಚಿಸಿ ಕಂಗಾಲು ಮಾಡಿಬಿಟ್ಟಿವೆ. ಧಾವಂತ ಒತ್ತಡ ಮತ್ತು ಓಡುವ ಕಾಲದಂದೇ ಬಿದ್ದು ಸ್ವಂತಕ್ಕೆ ಸ್ವಂತದವರಿಗೆ ಸಮಯ ಕೊಡಲಾಗದ ಸಂದರ್ಭದಲ್ಲಿ ಜನರೇಷನ್ ಗ್ಯಾಪ್ ಎನ್ನುವ ಮಾತು ತನ್ನ ಪ್ರಭುತ್ವವನ್ನು ಹೆಚ್ಚಾಗಿ ಸಾಧಿಸಿದೆ. ವಾಸ್ತವದಲ್ಲಿ ನೋಡುವುದರೆ ಅಪ್ಪ ಬಿಟ್ಕಾಯಿನ್ ಬಗ್ಗೆ ಅರ್ಥವಾಗುತ್ತಿಲ್ಲ ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಅಜ್ಜ ಕಂಪ್ಯೂಟರ್ ಮೂರ್ಖರ ಪೆಟ್ಟಿಗೆ ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಆದರೆ ನಾವು ಮಗಳೇ ಮನೆಗೆ ಬೇಗ ಬಾ ಅಂದರೂ ಜನರೇಷನ್ ಗ್ಯಾಪ್ ಎನ್ನುತ್ತೇವೆ. ವಿಭಿನ್ನ ಕಾಲಮಾನಗಳಲ್ಲಿ ಮತ್ತು ವಿಭಿನ್ನ ಪರಿಸ್ಥಿತಿಗಳಲ್ಲಿ ಜನಿಸಿದ ಜನರು ತಮ್ಮ ಅನುಭವಗಳ ಆಧಾರದ ಮೇಲೆ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಹಾಗೆಯೇ ಕಾಲ ಕಳೆದಂತೆ ಜೀವನ ಮಾದರಿಗಳು ವಿಕಸನಗೊಳ್ಳುತ್ತಲೇ ಇರುತ್ತವೆ. ಪ್ರತಿಯೊಬ್ಬರೂ ಸ್ವಾಭಾವಿಕವಾಗಿ ತಮ್ಮದೇ ಆದ ಮೌಲ್ಯಗಳು ಮತ್ತು ನಂಬಿಕೆಗಳ ಪ್ರಕಾರ ಬದುಕಲು ಮತ್ತು ವರ್ತಿಸಲು ಬಯಸುತ್ತಾರೆ. ಎಲ್ಲಿಯೂ ರಾಜಿ ಮಾಡಿಕೊಳ್ಳುವುದು ಇಷ್ಟವಿರುವುದಿಲ್ಲ. ತಲೆಮಾರುಗಳ ನಡುವಿನ ತಿಳುವಳಿಕೆಯ ಕೊರತೆಯು ಕಾಲಾನಂತರದಲ್ಲಿ ಪೀಳಿಗೆಯ ಅಂತರವನ್ನು ಹೆಚ್ಚಿಸುತ್ತಲೇ ಸಾಗಿದೆ. ಅದೆಷ್ಟು ಅಂದರೆ ನಾವೀಗ ಮಾತಿಗೆ ಮುಂಚೆ ಇದು ಜನರೇಷನ್ ಗ್ಯಾಪ್ ಬಿಡು ಎನ್ನುತ್ತೇವೆ. ಹಾಗಂತ ಅದನ್ನು ನಿರಾತಂಕವಾಗಿ ಸ್ವೀಕರಿಸಿದ್ದೇವೆ ಅಂತಲ್ಲ, ಅದೊಂದು ಪಲಾಯನವಾದದ ಹೇಳಿಕೆ ಅಷ್ಟೇ. ನಂತರ ಹಳಹಳಿಸುತ್ತೇವೆ, ಕೊರಗುತ್ತೇವೆ, ಕೋಪಗೊಳ್ಳುತ್ತೇವೆ. ಆದರೆ ಈ ನಡೆ ಅಂತರವನ್ನು ಹೆಚ್ಚಾಡುತ್ತದೆಯೇ ಹೊರತು ಬಸೆಯುವುದಲ್ಲ. ವೈವಿಧ್ಯಮಯ ವಿಚಾರಗಳು, ವಿಶಾಲ ದೃಷ್ಟಿಕೋನ, ಸಾಂಪ್ರದಾಯಿಕ ವಿಧಾನಗಳ ವಿರುದ್ಧದ ತಮ್ಮದೇ ಸ್ವಂತ ನಿರ್ಧಾರಗಳು, ಯಾವುದೇ ನಿಯಮಗಳ ಪ್ರಕಾರ ನಡೆಯಲು ಇಷ್ಟಪಡದಿರುವುದು, ಪೂರ್ಣ ಸ್ವಾತಂತ್ರ್ಯ, ಇವೆಲ್ಲ ಪ್ರಗತಿ ಮತ್ತು ಅಭಿವೃದ್ಧಿಯ ಸಂಕೇತಗಳು ಎಂದು ನಂಬುವ ಯುವ ಪೀಳಿಗೆ ಪರಸ್ಪರ ಪ್ರೀತಿ ಮತ್ತು ವಾತ್ಸಲ್ಯವಿದ್ದು ಇಬ್ಬರೂ ಶಕ್ತಿಯನ್ನು ಕಳೆದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಸ್ಥಿತಿ ತಲುಪಿದೆ. ಹಾಗಿದ್ದರೆ ಯಾರು ಸರಿ, ಯಾರು ತಪ್ಪು ಎಂದು ಕೇಳಿದರೆ ಯಾವುದೂ ಅಲ್ಲ ಅಂತಲೇ ಹೇಳಬಾಗುತ್ತದೆ. ಸೂರ್ಯ ಮುಳುಗುವ ಹೊತ್ತಲ್ಲಿ ನಿಂತು ಕತ್ತಲಾಯಿತು ಎಂದು ಕೊರಗುವುದು ಎಷ್ಟು ಮೂರ್ಖತನವೋ, ಕಾಲ ಬದಲಾಯಿತು ಎಂದು ಕೊರಗುವುದು ಅಷ್ಟೇ ಮೂರ್ಖತನ. ನಮ್ಮ ಹಳ್ಳಿಗಳಲ್ಲಿ ಬಹಳಷ್ಟು ವಿಭಕ್ತ ಕುಟುಂಬಗಳು, 3 ತಲೆಮಾರು ಒಟ್ಟಿಗೆ ಇರುವ ಕುಟುಂಬಗಳು ಇವೆ. ಅದೇ ರೀತಿ ತಂದೆ ತಾಯಿಯನ್ನು ಬಿಟ್ಟು ಮಕ್ಕಳು ದೂರದ ದೇಶಗಳಲ್ಲಿ ನಗರಗಳಲ್ಲಿ ವಾಸಿಸುವವರೂ ಇದ್ದಾರೆ. ಆದರೆ ಮಕ್ಕಳ ಜೊತೆ ಇರುವ ಹಿರಿಯ ತಲೆಮಾರು ಸದಾ ಕೊರಗುತ್ತಲೇ ಕೊಸರು ತೆಗೆಯುತ್ತಲೇ ಇರುತ್ತಾರೆ. ಮಗನನ್ನು ಯಾಕೆ ವಿದೇಶಕ್ಕೆ ಕಳಿಸಿ, ನಿನ್ನ ಮಗಳು ಕಲಿತದ್ದು ಸಾಕು, ಮದುವೆ ಮಾಡಿ ಮುಗಿಸು, ಇಂತಹ ವಿಚಾರಗಳ ಈ ಮಧ್ಯ ಜನರೇಷನ್ ಅನ್ನು ಇಕ್ಕಟ್ಟಿಗೆ

ಸಿಲುಕಿಸುತ್ತಾರೆ. ನಮ್ಮ ಮಾತಲ್ಲಿ ಕೇಳ್ತಾರೆ ಅಪ್ಪ ಎಂದು ಮೆತ್ತಗೆ ಹೇಳಿದರೂ, ಸುಮ್ಮನಿರಯ್ಯ, ನಿನ್ನನ್ನು ನಾನು ಮಾತು ಕೇಳಿಸಿಯೇ ಅಲ್ವಾ ಅಳಿಸಿದ್ದು ಎಂದು ಮತ್ತೊಂದು ಬಾಣ ಹೂಡುತ್ತಾರೆ. ಇಂಥವರನ್ನು ಕಂಡಾಗ ಇರುವುದೆಲ್ಲವ ಬಿಟ್ಟು ಎನ್ನುವ ಅಡಿಗರ ಸಾಲು ನೆನಪಾಗುತ್ತದೆ.

0: ನಿಜಕ್ಕೂ ನಾವು ಸುಖಿ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿ ಬೆಳೆದರು. ಅವರೊಟ್ಟಿಗೆ ನಾವು ಆರಾಮವಾಗಿ ಬದುಕುತ್ತಿದ್ದೇವೆ. ಇನ್ನೆಷ್ಟು ಸುಖ ನಿರೀಕ್ಷೆ ಮಾಡಲು ಸಾಧ್ಯ? ಪಾಪ, ನಮ್ಮ ಮಕ್ಕಳಿಗೆ ಇಂತಹ ನೆಮ್ಮದಿ ಸಿಗಲಿಲ್ಲ ಎಂದು ಮುಂದೆ ಎಂದೂ ಯೋಚಿಸುವುದೇ ಇಲ್ಲ. ಎಷ್ಟು ದಿನ ಅಂತ ಮಕ್ಕಳಿಗೆ ಮಾತು ಕೇಳಿಸಲು ಸಾಧ್ಯ? ಎಷ್ಟು ದಿನ ಅಂತ ಹಿರಿಯರಿಗೆ ಬುದ್ಧಿ ಕಲಿಸುವ ಪ್ರಯತ್ನ ಮಾಡುವುದು? ಕಾಲದೊಟ್ಟಿಗೆ ಅವರವರ ಬದುಕು ಬಗಳನ್ನು ಬಿಟ್ಟು ಬಿಡಬೇಕು. ನಮ್ಮ ನಮ್ಮ ಬದುಕಿನ ಸಂಜೆಗಳ ಸುಂದರವಾಗಿಸಿಕೊಳ್ಳಲು ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳುವುದು, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಇರಿಸಿಕೊಳ್ಳುವುದು, ಒಂದಿಷ್ಟು ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು, ಆ ಪಾಡಿಗೆ ನಾವು ಯಾರಿಗೂ ಹೊರೆಯಾಗದಂತೆ ಬದುಕುವುದು, ಇವೆಲ್ಲ ಜನರೇಷನ್ ಗ್ಯಾಪ್ ಅನ್ನು ಸ್ವಲ್ಪ ಮಟ್ಟಿಗೆ ತುಂಬುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಯಾಯ ಕಾಲಕ್ಕೆ ಒಂದು ವಾಸ್ತವದ ನೆಲೆಗಟ್ಟಿನಲ್ಲಿ ವಿಚಾರ ಮಾಡಿದಾಗ ಮಾತ್ರ ನಮಗೆ ಸತ್ಯ ಗೋಚರಿಸುತ್ತದೆ. ಅದೇ ಹೊಂದಾಣಿಕೆ. ಹೊಂದಾಣಿಕೆ ಮಾತ್ರ ಎಲ್ಲಾ ಕಾಲಕ್ಕೂ ಸರಿದೂಗಿಸಬಲ್ಲ ತಕ್ಕಡಿ. ಸಮಸ್ಯೆಗಳನ್ನೇ ಹಲವುತ್ತಾ ಕೂತರೆ ಕಾಣಬೇಕಾದ ಸುಂದರತೆಯೂ ಕಾಣುವುದಿಲ್ಲ. ಭಿನ್ನಾಭಿಪ್ರಾಯಗಳು ಒಟ್ಟಿಗೆ ಬದುಕುವ ಎಲ್ಲಾ ಸಂಬಂಧಗಳಲ್ಲೂ ಇರುತ್ತದೆ. ಆದರೆ ಅದನ್ನು ನಿಭಾಯಿಸುವ ತಾಳ್ಮೆ ಎಲ್ಲಾ ಜನರೇಷನ್ನಿಗೂ ಬೇಕು. ಸಮುದ್ರದಲ್ಲಿ ಎದ್ದ ಪ್ರತಿ ಅಲೆಯನ್ನು ಅದು ಬರುವ ರಭಸದ ಮೇಲೆ ಅಪ್ಪಳಿಸುವ ಪ್ರಮಾಣ ನಿಗದಿಯಾಗುತ್ತದೆ ಅಷ್ಟೇ. ಆದರೆ ತಿರುಗಿ ಸಮುದ್ರ ಸೇರುವುದೇ ಪ್ರತಿ ಅಲೆಯ ಅಂತಿಮ ಸತ್ಯ. ಧನ್ಯವಾದ.
1: ಸ್ಮಿತಾ ಭಟ್ ಅವರಿಂದ ಪ್ರಬಂಧ ವಾಚನ ಸಂಧಿಕಾಲದಲ್ಲಿ ಕೂತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಮಲಗು ಕಂದಮ್ಮನಿಗೆ ಜೋಗುಳ ಹಾಡು. ಮಕ್ಕಳಿಗೆ ಜ್ಞಾನದ ಗೂಡು.
3: ಕನ್ನಡದ ಅಕ್ಷರ ಮಾಲೆ.
2: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
3: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
2: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
4: ಬಾನಿಗೊಂದು ಎಲ್ಲೆ ಎಲ್ಲಿದೆ.
2: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
4: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
2: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗ ಅಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಚೈತ್ರ,
3: ಏನತ್ತೆ?
2: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
3: ಅಂದ್ರೆ?
2: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
3: ಮತ್ತೆ ವ್ಯವಹಾರ?
2: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
3: ಓಹ್,
2: ಅಂದ್ರೆ UPI ಇಂದ?
3: ಹೌದಾ?
2: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
3: ಅದೇನತ್ತೆ?
2: ನಿನ್ನ ಮೊದಲ ಉಡುಗೊರೆಯು UPI-ನಿಂದಲೇ ಸಿಗುತ್ತೆ.
3: ಏನತ್ತೆ?
4: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
5: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅಮ್ಮ, ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗ್ಬರ್ತೀನಿ.
3: ಅಯ್ಯೋ, ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡ್ ಹೋಗ್ತೀಯಾ? ಬೇಡ ಕಣೋ, ಹೋಗ್ಬೇಡ.
2: ಇಲ್ಲಮ್ಮ, ಈಗ್ಲೇ ಬಂದೆ.
3: ಬೇಡವೋ, ನನ್ ಮಾತ್ ಕೇಳೋ.
2: ಈಗ್ಲೇ ಬಂದೆ.

0: 엄마!
1: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ, ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
4: ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರಿಗೆ ನಮಸ್ಕಾರ.
5: ಜಯ ಗುರುದತ್ತ.
4: ದತ್ತಕ್ರಿಯಾ ಯೋಗ ಅನ್ನುವಂತಹ ಹೊಸ ಯೋಗ ಪರಂಪರೆಯನ್ನೇ ತಾವು ಸೃಷ್ಟಿ ಮಾಡಿದ್ದೀರಿ. ಈಗ ಇಡೀ ವಿಶ್ವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಪೀಠ ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಮತ್ತು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಗ್ರಾಮಗಳ ಮಟ್ಟದಲ್ಲಿ ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಸ್ವಾಮೀಜಿ. ಈ ದತ್ತಕ್ರಿಯಾ ಯೋಗ ಅಂದ್ರೇನು, ಅದರ ಮೂಲ ತತ್ವಗಳು ಏನು ಅಂತೀರಿ?
5: ಯೋಗ ಬ್ರಹ್ಮಾದಂಥ ನಮ್ಮ ಗುರುದೇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ, ಯೋಗ ದಿನಾಚರಣೆಯನ್ನು ವಿಶೇಷವಾಗಿ 12ನೇ ವರ್ಷ ಆಚರಣೆ ಮಾಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಯೋಗವಾಣಿಯ ಮುಖಾಂತರ ಎಲ್ಲರಿಗೂ ಯೋಗದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡಬೇಕು, ಒಂದು ತಿಳುವಳಿಕೆಯನ್ನು ಎಲ್ಲರಲ್ಲೂ ಉಂಟು ಮಾಡಬೇಕು ಅಂಥೇಳಿ ಆಕಾಶವಾಣಿಯವರು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿರೋದು ತುಂಬ ಸಂತೋಷ. ನಮ್ಮ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರು ಕಳೆದ 50 ವರ್ಷದಿಂದ ದತ್ತಕ್ರಿಯಾ ಯೋಗ ಅನ್ನುವಂಥ ಹೆಸರಿನಿಂದ ಯೋಗವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭವಾಗಿದ್ದು ನಮ್ಮ ಮೈಸೂರಿನಲ್ಲೇ, ಹಾಗೆ ವಿಸ್ತರಿಸಿ ಇವತ್ತು ದೇಶ ವಿದೇಶಗಳಲ್ಲಿ 2000 ಜನ ಉಪಾಧ್ಯಾಯರು ಯೋಗವನ್ನು ಕಲಿಸ್ತಾ ಇದ್ದಾರೆ. ಪ್ರತಿ ವರ್ಷ 50,000 ಜನಕ್ಕೆ ಯೋಗವನ್ನು ಹೇಳ್ಕೊಡೋವಂಥದ್ದು. ದತ್ತಕ್ರಿಯಾ ಯೋಗ ಅನ್ನೋ ಹೆಸರಿನಿಂದ ಎಲ್ಲರಿಗೂ ಜೀವನದ ಒಂದು ವಿಧಾನವನ್ನು ತಿಳಿಸೋದು, ಆರೋಗ್ಯವಂತರಾಗಿರಿ, ಆರೋಗ್ಯವಾಗಿದ್ದು ದೇಶ ಸೇವೆಯನ್ನು ಮಾಡಿ, ಹಾಗೂ ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ, ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಸ್ವಾಮೀಜಿಯವರ ಸಂದೇಶ. ದತ್ತಕ್ರಿಯಾ ಯೋಗದ ಮುಖಾಂತರ ಸಮಾಜವೆಲ್ಲ ಆರೋಗ್ಯವಾಗಿರಬೇಕು ಅಂತ ಹೇಳಿ ಸ್ವಾಮೀಜಿಯವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ.
4: ಈ ದತ್ತಕ್ರಿಯಾ ಯೋಗವನ್ನು ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ವ್ಯಕ್ತಿಗೆ, ಅಂದರೆ ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಏನು ಪ್ರಯೋಜನಗಳಾಗ್ತವೆ?
5: ಯೋಗಾಭ್ಯಾಸದಿಂದ 3 ಸಮತೌಲ್ಯವನ್ನು ನೋಡಬಹುದು ಅಂಥೇಳಿ ಯೋಗಶಾಸ್ತ್ರ ನಮ್ಗೆ ಹೇಳುತ್ತೆ. ದೇಹ, ಮನಸ್ಸು, ಬುದ್ಧಿ, ಈ 3 ಒಂದು ವಿಶೇಷ ಶಕ್ತಿಯನ್ನು ನಾವು ಗಮನಿಸಬಹುದು ಅಂತ. ಹಾಗೇ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ದೇಹ ದೃಢವಾಗಿರುತ್ತೆ, ಮನಸ್ಸು ನಿಶ್ಚಂಚಲವಾಗುತ್ತೆ, ಬುದ್ಧಿ ಕುಶಲವಾಗುತ್ತೆ. ಈ 3 ದೃಷ್ಟಿಯಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂಥೇಳಿ ಸ್ವಾಮೀಜಿಯವರು ಕರೆಯನ್ನು ಕೊಡ್ತಾ ಇರ್ತಾರೆ. ಅಭ್ಯಾಸ ಮಾಡಿದವರಲ್ಲೂ ಕೂಡ ಬೇಕಾದಷ್ಟು ಪರಿವರ್ತನೆಯನ್ನು ನಾವು ನೋಡ್ತಾ ಇರ್ತೀವಿ. ಅವರು ಬಂದು ಮಕ್ಕಳಾದರೆ, ಯುವಕರಾದರೆ, ಯುವತಿಯರಾದರೆ ಓದೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಂಡು ಕೂಡಲೇ ಮನಸ್ಸೆಲ್ಲ ಓಡ್ತಾ ಇತ್ತು, ದತ್ತಕ್ರಿಯಾ ಯೋಗ ಕಲಿತ ಮೇಲೆ ನಮ್ಮ ಮನಸ್ಸು ನಿಲ್ತಾ ಇದೆ, ಓದಿದ ಬೇಗ ಅರ್ಥವಾಗ್ತಿದೆ ಅಂಥೇಳಿ ಅವರು ಹೇಳೋದು. ಹಾಗೂ ಹಿರಿಯರಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಾಗಿದೆ, ಹಾಗೂ ಮಧ್ಯ ವಯಸ್ಕರಲ್ಲಿ ನಾವು ಕೆಲಸಗಳಿಗೆ ಹೋಗುವಾಗ ವಿಪರೀತವಾದ ಒತ್ತಡ, ಆ ಒತ್ತಡದಿಂದ ನಾವು ಹೊರಗೆ ಬಂದಿದ್ದೀವಿ ಅಂಥೇಳಿ ಅವ್ರು ಹೇಳೋದು. ಈ ಅನುಭವಗಳನ್ನು ಕೇಳಿ ಯೋಗ ಹೀಗೆ ಇವರಿಗೆ ಉಪಯೋಗ ಆಗ್ತಾ ಇದೆ, ಹಾಗೂ ಆಧ್ಯಾತ್ಮಿಕವಾಗಿ ಅವರ ಏಳಿಗೆಯನ್ನು ಖಂಡಿತ ಅವ್ರ ಜೀವನದಲ್ಲಿ ನೋಡ್ತಾ ಇದ್ದಾರೆ. ದತ್ತಕ್ರಿಯಾ ಯೋಗ ಅಭ್ಯಾಸ ಮಾಡೋದ್ರಿಂದ ಆಗುವಂಥ ಅನುಭವಗಳನ್ನೇ ಒಂದು ದಿವಸ ಹೇಳ್ಕೊಳ್ಬಹುದು, ಅಷ್ಟು ಅನುಭವ ಇದೆ.
4: ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರವನ್ನು ರಚಿಸಿದರು. ಈಗ ದತ್ತಕ್ರಿಯಾ ಯೋಗ ಅನ್ನೋ ಒಂದು ಹೊಸ ಭಾಷ್ಯವನ್ನು ತಾವು ಬರೆದಿದ್ದೀರಿ. ಪತಂಜಲಿ ಮಹರ್ಷಿಗಳ ಯೋಗಕ್ಕೂ ದತ್ತಕ್ರಿಯ

0: ಯೋಗಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ, ಸಾಮ್ಯತೆಗಳಿದೆಯಾ, ಹೇಗೆ?
1: ಖಂಡಿತ ಯಾವ ವ್ಯತ್ಯಾಸವೂ ಇಲ್ಲ. ಯಾರೇ ಪ್ರಪಂಚದಲ್ಲಿ ಯೋಗ ಶಬ್ದವನ್ನು ಬಳಸಿದ್ರೂ ಕೂಡ ಅದು ಪತಂಜಲಿ ಮಹರ್ಷಿಯ ಪ್ರಸಾದವೇ. ಇದನ್ನೇ ನಮ್ಮ ಗುರುದೇವರು ಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಿರ್ತಾರೆ. ಅಲ್ಲಿಂದ ತಗೊಂಡಂಥ ವಿಚಾರಗಳೇ. ಆದರೆ ಅದನ್ನು ಈಗಿನ ಕಾಲಕ್ಕೆ ಬೇಕಾದ ಹಾಗೆ ಸುಲಭಗೊಳಿಸಿ, ಅಲ್ಲಿ ಪ್ರಾರಂಭದಲ್ಲೇ ಯೋಗಶ್ಚಿತ್ತವೃತ್ತಿ ನಿರೋಧ, ಬಹಳ ಕಷ್ಟ ಚಿತ್ತವೃತ್ತಿ ನಿರೋಧ, ಮನಸ್ಸನ್ನು ತಡೆಯೋದು ಬಹಳ ಕಷ್ಟ ಅನ್ನೋದು ನಾವೆಲ್ಲ ಕೇಳ್ತಾ ಇರ್ತೀವಿ. ಹಾಗಾಗಿ ಮನಸ್ಸನ್ನು ಮೊದಲು ಶುದ್ಧಗೊಳಿಸಿ ಒಳ್ಳೆಯ ಆಲೋಚನೆ ಬರಲಿ, ಅದಾದಮೇಲೆ ನಿಗ್ರಹ ತಾನಾಗಿ ಆಗುತ್ತೆ. ಹೀಗೆ ಸುಲಭ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸೋದು ಒಂದು ದತ್ತಕ್ರಿಯಾಯೋಗದ ಒಂದು ಪ್ರತ್ಯೇಕತೆ ಅಂತ ಹೇಳ್ಬೋದು. ಯೋಗದ ವಿಚಾರದಲ್ಲಿ ಯೋಗ ಸಂಹನನ ಉಪಾಯ ಧ್ಯಾನ ಸಂಗತಿ ಯುಕ್ತಿಷು, ಇಷ್ಟು ಅರ್ಥದಲ್ಲಿ ಯೋಗ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ದಾರೆ. ತಯಾರಿಕೆಯನ್ನು ಕೂಡ ಯೋಗ ಅಂತ ಕರೀತಾರೆ. ನಮ್ಮ ಈ ಜೀವನಕ್ಕೆ ಬೇಕಾಗಿರುವಂಥ ಏನೇನು ತಯಾರಿಕೆಗಳು ಬೇಕು, ನಮ್ಮನ್ನು ನಾವು ಹೇಗೆ ತಯಾರಿಸ್ಕೊಳ್ಬೇಕು, ನಾವು ಯಾವ ರಂಗದಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ತಕ್ಕ ಹಾಗೆ ಬೇಕಾಗಿರುವಂಥ ತಯಾರಿ, ಅದನ್ನು ಹೇಳ್ಕೊಡೋ ವಿಧಾನದಲ್ಲಿ ಉಪಾಯ, ಯಾವುದೇ ಸಮಸ್ಯೆಗೂ ಒಂದು ಉಪಾಯ ಇರುತ್ತೆ, ಅಪಾಯ ಬಂತು ಉಪಾಯ ಇರುತ್ತೆ, ಹಾಗಾಗಿ ಆ ಉಪಾಯವನ್ನು ತಿಳ್ಕೊಳ್ಳೋದು. ಇಲ್ಲಿ ಜೀವನದಲ್ಲಿ ಮಾತ್ರ ಅಲ್ಲ, ಭಗವಂತನ ಸನ್ನಿಧಿಗೆ ಮನಸ್ಸನ್ನು ತಲುಪಿಸೋದ್ರಲ್ಲೂ ಕೂಡ ಉಪಾಯವನ್ನು ನೋಡ್ಕೊಳ್ಳೋದು. ಇನ್ನು ಧ್ಯಾನ, ಧ್ಯಾನ ಅನ್ನೋದು ಹೇಗೆ ಮಾಡಬೇಕು ಏನು ಅನ್ನೋದು ಕ್ರಮಕ್ರಮವಾಗಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ, ನಿಧಾನಕ್ಕೆ 10 ನಿಮಿಷ 20 ನಿಮಿಷ ಅರ್ಧ ಗಂಟೆ 1 ಗಂಟೆ ಹೀಗೆ ಬೆಳೆಸ್ಕೊಂಡು ಹೋಗಿ. ಧ್ಯಾನ ಸಂಗತಿ, ಸಂಗತಿ ಅಂದರೆ ಜೋಡಿಸೋದು, ನಮ್ಮ ಜೀವನವನ್ನು ಸಮಾಜಕ್ಕೆ ಹೇಗೆ ಜೋಡಿಸೋದು, ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಹೇಗೆ ಜೋಡಿಸೋದು, ನಮಗೆ ಬೇಕಾಗಿರೋದನ್ನು ನಾವು ಹೇಗೆ ಜೋಡಿಸ್ಕೊಳ್ಳೋದು, ಇದನ್ನು ದತ್ತಕ್ರಿಯಾಯೋಗದಲ್ಲಿ ಕಲಿಸ್ಕೊಡೋದು. ಯುಕ್ತಿ, ಹೇಗೆ ನಾವು ಯುಕ್ತಿಯಾಗಿ ಬಾಳಬೇಕು. ಜೀವನದಲ್ಲಿ ಬೇಕಾದಷ್ಟು ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ, ಹಾಗೆ ಅಂತ ಹೇಳಿ ಅದನ್ನು ನಾವು ದೂಷಿಸೋಕ್ಕೂ ಆಗಲ್ಲ, ಕೆಲವು ನಮಗೆ ಇಷ್ಟವಾಗಲ್ಲ ಅದನ್ನು ಹೋಗಿ ನಾವು ತಬ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನು ಮಾಡಬೇಕು, ಯುಕ್ತಿಯಿಂದ ಹೋಗಬೇಕು ಹೋಗಬಾರ್ದು, ತಪ್ಪಿಸ್ಕೊಳ್ಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು, ತಿಳುವಳಿಕೆ, ಇದನ್ನು ನಮಗೆ ಯೋಗ ಕಲಿಸ್ಕೊಡುತ್ತೆ. ಆ ದತ್ತಕ್ರಿಯಾಯೋಗದ ಮುಖಾಂತರ ಇವೆಲ್ಲವನ್ನೂ ಕೂಡ ಅವರಿಗೆ ಈಗಿನ ಕಾಲಕ್ಕೆ ಬೇಕಾಗಿರೋ ಹಾಗೆ, ಅದು ಮಕ್ಕಳಾದರೆ ಕುಮಾರಕ್ರಿಯಾಯೋಗ, ಯುವತಿ ಯುವಕರಾದರೆ ಅವ್ರಿಗೆ ಬೇಕಾಗಿರುವಂಥ, ಯುವಕರಿಗೆ ಹೇಳಬೇಕಾಗಿರುವಂಥ ದತ್ತಕ್ರಿಯಾಯೋಗ, ವಯಸ್ಸಾದವ್ರಿಗೆ ಕೆಲವರಿಗೆ ನಿಂತು ಯೋಗ ಸಾಧನೆ ಮಾಡೋಕ್ಕಾಗಲ್ಲ, ಯೋಗಾಸನ ಮಾಡೋಕ್ಕಾಗಲ್ಲ ಅಂಥವ್ರು ನೀವು ಕೂತ್ಕೊಂಡೇ ಮಾಡಿ, ಮಂಚಕ್ಕೆ ಕೆಲವರು ಪರಿಮಿತಿ ಆಗಿಬಿಟ್ಟಿರ್ತಾರೆ. ಹಾಗೆ ಮಂಚಕ್ಕೆ ಸೀಮಿತವಾಗಿರೋರು ಕೂಡ ಮಂಚದಲ್ಲೇ ಇದ್ದು ಯೋಗ ಹೇಗೆ ಮಾಡ್ಬೋದು ಅನ್ನೋದು ಈ ವೃದ್ಧರಿಗೆ ಬೇಕಾಗಿರುವಂಥ ಕ್ರಿಯಾಯೋಗ, ದತ್ತಕ್ರಿಯಾಯೋಗ. ಹೀಗೆ 3 ವಿಭಾಗ ಮಾಡಿಕೊಂಡು ಎಲ್ಲರಿಗೂ ಕೂಡ ಯೋಗ ಅನ್ನೋದು ತಲುಪಬೇಕು. ನಾಡೀಶುದ್ಧಿ ಪ್ರಾಣಾಯಾಮ, ನಾಡೀಶುದ್ಧಿ ವ್ಯಾಯಾಮ, ಇದರಿಂದ ನಮ್ಮ 77,000 ನಾಡಿ ಮಂಡಲವೂ ಶುದ್ಧವಾಗುತ್ತೆ. ಹಾಗೆ ಅವರಿಗೆ ಅಭ್ಯಾಸ ಮಾಡಿಸಿ ಮಾಡಿಸಿ ಅದರಲ್ಲಿ ಶ್ರದ್ಧೆಯನ್ನು ಹುಟ್ಟಿಸಿ ಅವರು ಒಳ್ಳೆಯ ಸಾಧಕರಾಗೋದು, ಇಲ್ಲ ಒಳ್ಳೆಯ ಆರೋಗ್ಯವಂತರಾಗಿರೋದು. ಹಾಗೆ ಸಮಾಜಕ್ಕೆ ಬಹಳ ಮುಖ್ಯವಾದಂತಹ ಸೇವೆ ದತ್ತಕ್ರಿಯಾಯೋಗದಿಂದ ನಡೀತಾ ಇದೆ.
0: ಇದಕ್ಕೆ ಮೂಲ ಪ್ರೇರಣೆ ಏನು ಸ್ವಾಮೀಜಿ ಇದನ್ನ ಆರಂಭ ಮಾಡೋದಕ್ಕೆ?
1: ಮೂಲ ಪ್ರೇರಣೆ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿ ಅವರಿಗೆ ಅವರ ಮಾತೃಮೂರ್ತಿಯೇ ಗುರುಮೂರ್ತಿ, ಜಯಲಕ್ಷ್ಮಿ ಮಾತಾ ಅಂತ ಹೇಳಿ. ಅವರು ಸೋಗಾಲದಲ್ಲಿ, ನಮ್ಮ ಕರ್ನಾಟಕದ ಸೋಗಾಲದಲ್ಲೇ ಜನಿಸಿದವರು, ಮೇಕೆದಾಟಲ್ಲಿ ಇದ್ದಂಥವರು. ಅಲ್ಲಿಂದ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆಯವರು ನರಸಿಂಹಶಾಸ್ತ್ರಿ ಅಂಥೇಳಿ, ಅನಂತಪುರದ ಹತ್ರ ಬೊಮ್ಮೆಪರ್ತಿ ಅಂತ, ಇಲ್ಲಿಂದ ಮೇಕೆದಾಟಿಗೆ ಬರ್ತಾರೆ. ಅವರಿಬ್ಬರಿಗೆ ದೈವಿಕವಾಗಿ ಕಲ್ಯಾಣವಾಗುತ್ತೆ. ಆಗ ಇಲ್ಲಿಂದ ಜಯಲಕ್ಷ್ಮಿ ಮಾತಾ ಆಂಧ್ರಕ್ಕೆ ಬರ್ತಾರೆ, ಕರ್ನಾಟಕದಿಂದ ಬೊಮ್ಮೆಪರ್ತಿ ಅನ್ನೋಂಥ, ಈಗ ಜಯಲಕ್ಷ್ಮೀಪುರ ಅಂತಲೇ ಕರೀತಾ ಇದ್ದಾರೆ. ಅಲ್ಲಿ ಅಮ್ಮನೇ ಸ್ವಾಮೀಜಿಯವರಿಗೆ ವಿಶೇಷವಾಗಿ ಶ್ರೀವಿದ್ಯ ಹಾಗೂ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಸ್ವಾಮೀಜಿಯವರ 12ನೇ ವಯಸ್ಸಿನಲ್ಲಿ ಜಯಲಕ್ಷ್ಮಿ ಮಾತಾ ರಾಜರಾಜೇಶ್ವರಿ ರೂಪದಲ್ಲಿ ದರ್ಶನ ಕೊಟ್ಟು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಆಗಿಂದ ಸ್ವಾಮೀಜಿಯವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಜಯಲಕ್ಷ್ಮಿ ಮಾತಾ ಪರಮಪದ ಪರಮಾತ್ಮನಲ್ಲಿ ಐಕ್ಯವಾದ ಮೇಲೆ ಸ್ವಾಮೀಜಿಯವರ ಸೋದರತ್ತೆ ವೆಂಕಮ್ಮತ್ತ ಅಂತ ಹೇಳಿ ಮಹಾಯೋಗಿನಿಯವರು, ಅವರು ಪ್ರದಟೂರಿನಲ್ಲಿದ್ದರು. ಅಲ್ಲಿಗೆ ಹೋಗಿ ಸ್ವಾಮೀಜಿಯವರು ಈ ಕೆಲವು ಮುದ್ರೆಗಳು, ಖೇಚರಿ ಮುದ್ರಾ, ಲಂಬಿಕಾ ಮುದ್ರಾ, ಛೇದನ, ಇವೆಲ್ಲ ವಿಶೇಷವಾದಂಥ ಒಂದು ಸಾಧನೆಗಳು, ಒಂದು ಹಂತಗಳು ಯೋಗದಲ್ಲಿ, ಅದನ್ನೆಲ್ಲ ಅಲ್ಲಿ ಪ್ರದಟೂರಿನಲ್ಲಿ ಸ್ವಾಮೀಜಿಯವರು ಅಭ್ಯಾಸ ಮಾಡಿದ್ರು, ಸಿದ್ಧಿಯನ್ನು ಪಡ್ಕೊಂಡ್ರು ವೆಂಕಮ್ಮತ್ತ ಅವರಿಂದ. ಆಗ ಅವರು ಸುಲಭ ರೀತಿಯಲ್ಲಿ ಮುಂದಕ್ಕೆ ನೀನು ಉಪದೇಶ ಮಾಡಬೇಕು, ಇದನ್ನೆಲ್ಲ ಎಲ್ಲರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ ಈ ಮುದ್ರೆಗಳನ್ನೆಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ಅಲ್ಲಿಂದ ನಮ್ಮ ಮೈಸೂರಿನ ಕೆಸರೆಗೆ ಬಂದರು. ಕೆಸರೆಯಲ್ಲಿ ಸ್ವಾಮೀಜಿಯವರು ಈ ಯೋಗವನ್ನು ಹೇಳ್ಕೊಡೋ ಅಂತ ಪ್ರಾರಂಭ ಮಾಡಿದ್ರು. ದತ್ತಕ್ರಿಯಾಯೋಗ ಅಂತ ಹೇಳಿ ಕೆಸರೆಯಿಂದ ಪ್ರಾರಂಭ ಆಯಿತು. ಆಗಿಂದ ಸ್ವಾಮೀಜಿಯವರು ಈ ಯೋಗಾಭ್ಯಾಸವನ್ನು ಎಲ್ಲರಿಗೂ

0: ಹೇಳ್ಕೊಡ್ತಿದ್ದಾರೆ. ತಮಾಷೆಗೆ ಹೇಳ್ತಾರೆ, ಮೊದಲು ನಾನು ಹೇಳಿದಾಗ ಯಾರಿಗೂ ಇದ್ರ ಬೆಲೆ ಗೊತ್ತಾಗ್ಲಿಲ್ಲ, ಯಾರು ಏನಿದು ಯೋಗ ಅಂತೆಲ್ಲ ಹಾಸ್ಯ ಮಾಡ್ತಾ ಇದ್ರು. ಅದಕ್ಕೆ ನಾನು ಅಮೆರಿಕ ತೊಗೊಂಡು ಹೋಗ್ಬೇಕಾಗಿತ್ತು. ಇದನ್ನ ಅಲ್ಲಿ ಸಾಧನೆ ಪ್ರಾರಂಭ ಮಾಡಿದಾಗ ನಮ್ಮವ್ರಿಗೂ ಕೂಡ ಬಹಳ ಇಷ್ಟವಾಗೈತಿ. ಈಗೆಲ್ಲರೂ ಯೋಗ ಯೋಗ ಯೋಗ ಅಂತಾರೆ ಅಂತ ಸ್ವಾಮಿಯವರು ತಮಾಷೆಗೆ ಹೇಳ್ತಾ ಇರ್ತಾರೆ.
1: ಈ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಸಾಧಕರು, ಅವರ ಅನುಭವ ಹೇಗಿದೆ, ಅವ್ರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅಂತೀರಿ?
0: ವಿಶೇಷವಾಗಿ ಈ ಕೆಟ್ಟ ಅಭ್ಯಾಸಗಳಿಂದ ದೂರವಾಗೋದು, ಈ ವ್ಯಸನಗಳಿಗೆ ಬಿಡೋಕ್ಕೆ ಆಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿರ್ತಾರೆ. ಅಂಥವರು ದತ್ತಕ್ರಿಯಾಯೋಗ ಸಾಧನೆ ಮಾಡೋದ್ರಿಂದ ಸುಲಭವಾಗಿ ನಾವು ಈ ದುಶ್ಚಟಗಳಿಂದ ಹೊರಗೆ ಬಂದ್ವಿ, ಕೋಪ ನಮಗೆ ಕಮ್ಮಿ ಆಯಿತು, ಕೆಲವು ಮಾತ್ರೆಗಳನ್ನು ಕೂಡ ಕಮ್ಮಿ ಮಾಡಿದ್ವಿ, ಹೀಗೆಲ್ಲ ಅವರ ಅನುಭವಗಳು. ಹಾಗೂ ಸ್ವಲ್ಪ ಗಂಧಗಾಳಿಯೂ ಇಲ್ಲ ಆಧ್ಯಾತ್ಮಿಕತೆ ಕಡೆ. ಅಂಥವ್ರು ಇವತ್ತು ಹೇಗಾಗಿದ್ದಾರೆ ಅಂದರೆ 6-7 ಗಂಟೆ ಕೂತು ಸಾಧನೆ ಮಾಡುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಅವ್ರಿಗೇನು ಅವರ ಮನೆಯಲ್ಲೂ ಇಲ್ಲ, ಅವರ ವಂಶದಲ್ಲೂ ಇಲ್ಲ, ಅಂಥವ್ರು ಅಷ್ಟು ಅನುಭವ. ಅವ್ರು ಬಂದು ಹೇಳುವಂಥ ಅವರ ವಿಶೇಷವಾದ ಅನುಭವಗಳು ಹಾಗೂ ಹೊರಗೆ ಕಾಣುವಂಥ ಬದಲಾವಣೆಗಳು, ಇದು ಸಮಾಜದಲ್ಲಿ ಅನುಭವ ಬೇಕಾದಷ್ಟು ದಿನಾನೂ ಕೇಳ್ತಾ ಇರ್ತೀವಿ ಆ ದತ್ತಕ್ರಿಯಾಯೋಗದ ಪ್ರಭಾವ.
1: ಮೈಸೂರನ್ನು ಯೋಗ ನಗರಿ ಅಂತ ಕರೀತೇವೆ, ಯೋಗಕ್ಕೆ ರಾಜಧಾನಿಯೂ ಕೂಡ ಹೌದು ಮೈಸೂರು. ಇಂಥ ಜಾಗದಲ್ಲಿ ತಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆ. ಈ ಯೋಗವನ್ನು ಪ್ರಚಾರ ಮಾಡೋದಕ್ಕೆ, ಪ್ರಚುರಪಡಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಶ್ರೀಮಠ ಹಾಕ್ಕೊಂಡಿದೆ ಸ್ವಾಮೀಜಿ?
0: ಪ್ರತಿ ವರ್ಷವೂ ಈಗ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಯೋಗ ದಿನೋತ್ಸವವನ್ನು ಜೂನ್ 21 ಪ್ರಕಟ ಮಾಡಿ ಎಲ್ಲರೂ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿದಾಗಲಿಂದ ವಿಶೇಷವಾಗಿ ಆಶ್ರಮದಲ್ಲಿ ಯೋಗ ದಿನಾಚರಣೆ ಪ್ರತಿ ವರ್ಷವೂ ಆಗುತ್ತೆ. ಆ ಸಂದರ್ಭದಲ್ಲಿ 1000+ ವಿದ್ಯಾರ್ಥಿಗಳಾಗಲಿ, ಬೇರೆ ಬೇರೆ ವಯಸ್ಕರಾಗಲಿ, ಎಲ್ಲರೂ ಬಂದು ಆಶ್ರಮದಲ್ಲಿ ಯೋಗಾಭ್ಯಾಸವನ್ನು ಮಾಡೋದು, ಯೋಗ ಪ್ರದರ್ಶನ ಮಾಡೋದು. ಹಾಗೂ ನಮ್ಮ ಆಶ್ರಮದಲ್ಲಿ ದತ್ತಕ್ರಿಯಾಯೋಗ ಸಾಧಕ ಬೋಧಕರು ಅಂತ ಕರೆಯೋದು ನಾವು. ಬರೀ ಬೋಧಕರಾಗಕ್ಕೆ ಸಾಧ್ಯ ಇಲ್ಲ, ಸಾಧನೆ ಮಾಡಿದ್ರೇ ಬೋಧನೆ, ಬರೀ ಸಾಧನೆ ಮಾಡಿ ಹಾಗೇ ಇರೋದಲ್ಲ, ನೀವು ಬೋಧನೆಯೂ ಮಾಡಬೇಕು, ಪ್ರಚಾರವೂ ಮಾಡಬೇಕು, ಪ್ರಸಾರವೂ ಮಾಡಬೇಕು, ಬೋಧನೆಯೂ ಮಾಡಬೇಕು, ಸಾಧನೆಯೂ ಮಾಡಬೇಕು ಅನ್ನೋದು ಅವರಿಗೆಲ್ಲರಿಗೂ ಕೂಡ ಹೇಳಿ, ನಮ್ಮಲ್ಲೇ ಸುಮಾರು 30 ಇಲ್ಲಿ ಯೋಗ ಶಿಕ್ಷಕರಿದ್ದಾರೆ, ಬೋಧಕರಿದ್ದಾರೆ ಮೈಸೂರು ಆಶ್ರಮದಲ್ಲಿ. ಹೊರಗಿನಿಂದ ಕೂಡ ಬಂದು ಸೇವೆಯನ್ನು ಮಾಡುವಂಥ ಶಿಕ್ಷಕರು ಬೋಧಕರಿದ್ದಾರೆ. ಅವರು ಮೈಸೂರಿನ ವಿದ್ಯಾರ್ಥಿಗಳಿಗೆ, ಆಯಾ ಶಾಲೆಗಳಿಗೆ ಹೋಗಿ ವಿಶೇಷವಾಗಿ ಹಾಗೂ ವಿಶೇಷ ಚೇತನ ಉಳ್ಳಂಥ ಮಕ್ಕಳಿಗೆ, ಅವರಿಗೆ ಯೋಗಾಭ್ಯಾಸ ಹೇಳಿಕೊಟ್ಟು ಅವರಲ್ಲಿ ಆ ಪರಿವರ್ತನೆಯನ್ನು ನೋಡ್ತಾ ಇದ್ರೆ ಆಶ್ಚರ್ಯವಾಗುತ್ತೆ. ಎಲ್ಲ ಚೆನ್ನಾಗಿರುವಂಥ ಮಕ್ಕಳು ಕೂಡ ಅಷ್ಟು ಶಿಸ್ತು ಪಾಲಿಸಲ್ವೇನೋ ಅಂತ ಅನ್ಸುತ್ತೆ. ನಾಳೆ 21 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಬಹಳ ಆಶ್ಚರ್ಯ ಪಡ್ತೀವಿ. ಅವರು ಒಂದು ಒಂದು ಸಂಗೀತ, ಒಂದು ಹಾಡು ಪ್ರಾರಂಭ ಮಾಡ್ತಾರೆ. ಸ್ವಾಮೀಜಿಯವರ ಒಂದು ಸಪ್ತಾಶ್ವರೂಢಂ ಅಂತ ಹೇಳಿ ಒಂದು ಭಜನೆ ಪ್ರಾರಂಭ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗ ಅವರು ಸೂರ್ಯ ನಮಸ್ಕಾರವೋ ಅಥವಾ ಬೇರೆ ಬೇರೆ ನಮಸ್ಕಾರಗಳು ಪ್ರಾರಂಭ ಮಾಡ್ತಾರೆ. ನಮ್ಮ ಸ್ಪೀಚ್ ಅಂಡ್ ಹಿಯರಿಂಗಿಂದ ಮಕ್ಕಳು ಬರ್ತಾರೆ, ಇಲ್ಲಿಂದೇ ಟೀಚರ್ಸ್ ಹೋಗಿ ಹೇಳ್ಕೊಡ್ತಾರೆ. ಅಲ್ಲಿಯ ಟೀಚರ್ಸ್ ಕೂಡ ಆಯುಷ್ನಿಂದ ಕೂಡ ಬಹಳ ವಿಶೇಷವಾಗಿ ಸೇವೆ ಆಗ್ತಾ ಇದೆ. ಅವರು, ಆ ಡೈರೆಕ್ಟ್ರು, ಮಕ್ಕಳು ಎಲ್ಲ ಬರ್ತಾರೆ. ಆ ಹಾಡು ಪ್ರಾರಂಭವಾದಾಗ ಅವರ ಆಸನ ಪ್ರಾರಂಭ ಆಗುತ್ತೆ. ಸರಿಯಾಗಿ ಆ ಹಾಡು ಮುಗಿಯೋದ್ರೊಳಗೆ ಅವರಷ್ಟು ಮುಗಿಸಿ ಕೂತ್ಬಿಟ್ಟಿರ್ತಾರೆ ಮಕ್ಕಳು. ಇದು ಹೇಗೆ ಸಾಧ್ಯ ಆಯಿತು? ಆ ಮಕ್ಕಳಿಗೆ ಕೇಳಲ್ಲ, ಅವರೊಂದು ಕಡೆ ಕೂರಿಸೋದು ಕಷ್ಟ ಆ ಮಕ್ಕಳನ್ನು, ಆದರೂ ಆ ಮಕ್ಕಳು ಹಾಗೆ ಕೂತು ಶಿಸ್ತಾಗಿ ಅಷ್ಟು ಆ ಯೋಗಾಭ್ಯಾಸವನ್ನು ಮಾಡಿ ತೋರಿಸ್ತಾರೆ ಅಂದರೆ ಬಹಳ ಆಶ್ಚರ್ಯವಾಗುತ್ತೆ. ಇದಲ್ವಾ ಯೋಗ ಶಕ್ತಿ ಅಂತ ಅನ್ಸುತ್ತೆ. ಅಂಥ ಮಕ್ಕಳಲ್ಲಿ ವಿಶೇಷವಾಗಿ ತೊಗೊಂಡು ಹೋಗೋದು, ಮತ್ತು ಕೆಲವು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿರುತ್ತವೆ, ಅಲ್ಲಿ ಹೋಗಿ ಅವರನ್ನು ಸುಮ್ಮನೆ ಹಿಂಸಿಸೋದಲ್ಲ, ಕೆಲವು ಕಡೆ ಕಟ್ಟಾಕ್ಬಿಡ್ತಾರೆ, ಬಹಳ ವಿಪರೀತವಾದಂಥ ಎಲ್ಲ ಕ್ರಿಯೆಗಳನ್ನು ಮಾಡಿ ಅವರಿಂದ ಆ ದುಶ್ಚಟ ಬಿಡಿಸೋಕ್ಕೆ, ಅಂಥವರಿಂದ ಯೋಗಾಭ್ಯಾಸ ಮಾಡಿಸೋದು, ಜೈಲಿಗೂ ಕೂಡ ಹೋಗಿ ಅಲ್ಲಿರುವಂಥ ಅವರಿಂದ ಕೂಡ ಯೋಗಾಭ್ಯಾಸವನ್ನು ಮಾಡಿಸೋದು, ಅವರಲ್ಲಿ ಆ ಪರಿವರ್ತನೆಯನ್ನು ನೋಡುವಂಥದ್ದು, ಹೀಗೆ ದತ್ತಕ್ರಿಯಾಯೋಗದಿಂದ ಸಮಾಜದಲ್ಲಿ ಬೇಕಾದಷ್ಟು ಸೇವೆ ಆಗ್ತಾ ಇದೆ.
1: ಈ ವರ್ಷ ಚಾತುರ್ಮಾಸವನ್ನು ತಾವು ಇಲ್ಲೇ ನಡೆಸ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಆಯುರ್ವೇದ ಮತ್ತು ಯೋಗ ಈ ಎರಡೂ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಗೆ ವಿಶೇಷವಾದ ಏನಾದರೂ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರ?
0: ಪ್ರತಿ ವರ್ಷವೂ ಚಾತುರ್ಮಾಸ್ಯದಲ್ಲಿ ನಮ್ಮ ಎಲ್ಲ ಸಾಧಕ ಬೋಧಕರು, ಶಿಕ್ಷಕರು ಕೂಡ ಸೇರಿ ಇಲ್ಲಿ ಒಂದು ಶಿಬಿರವನ್ನು ಮಾಡ್ತಾರೆ. ವಿಶೇಷವಾಗಿ ಒಂದು 5 ಶಿಬಿರ ಪ್ರತಿ ಚಾತುರ್ಮಾಸ್ಯದಲ್ಲಿ ನಾವೆಲ್ಲಿ ಮಾಡಿದ್ರು ಕೂಡ, ಬೆಂಗಳೂರಲ್ಲಾದಾಗಲು ಅಥವಾ ಪೀಠಾಪುರದಲ್ಲಿ, ಹೈದರಾಬಾದ್ನಲ್ಲಿ, ಎಲ್ಲಿ ಆದರೂ ಕೂಡ 5 ಒಂದು ಶಿಬಿರ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ, ಬಂದು ಇನ್ನೂ ಹೇಗೆ ನಾವು ಪ್ರಚಾರವನ್ನು ಮಾಡಬಹುದು ಅಂತ ಅವರೆಲ್ಲರೂ ಸೇರಿ ಒಂದು ಸಲ ಮಾತಾಡೋದು. ಅವರಿಗಿನ್ನು ಈ ವರ್ಷವೆಲ್ಲ ಆಗಬೇಕಾಗಿರುವಂತಹ ಸೇವೆಗಳ ಬಗ್ಗೆ ಒಂದ್ಸಲ ಜ್ಞಾಪಿಸಿ

0: ಅವರಿಗೆ ಆ ಪ್ರಚೋದನೆಯನ್ನು ಕೊಟ್ಟು ನಮ್ಮ ಮೈಸೂರಿನಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಹಾಗೆ ನಾವು ಇನ್ನೂ ಹೆಚ್ಚಿಗೆ ತಗೊಂಡು ಹೋಗಬಹುದು ಮಕ್ಕಳ ಹತ್ರ ಕೆಲವು ಸಮಯ ಹಾಸ್ಪಿಟಲ್ಗಳಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಆ ಯೋಗದ ವಿಚಾರದಲ್ಲಿ ಒಳ್ಳೆಯ ಶಿಬಿರ ಆಗುತ್ತೆ. ಹಾಗೂ ಅದರ ಜೊತೆಯಲ್ಲಿ ಆಯುರ್ವೇದ, ಆಯುರ್ವೇದ ಒಂದೇ ಸಲ ಪೂರ್ತಿ ನಾವು ಅಲ್ಲಿಗೆ ಎಗರಕ್ಕೂ ಸಾಧ್ಯ ಇಲ್ಲ. ಅದರಿಂದ ನೀವು ಏನು ಬಳಸ್ತಾ ಇದ್ದೀರೋ ಅದು ಇಂಗ್ಲೀಷ್ ಆಗಿರಲಿ ಅಲೋಪತಿ ಅದನ್ನು ಉಪಯೋಗಿಸ್ತಾ ಆಯುರ್ವೇದ ಜೀವನ ವಿಧಾನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಯುರ್ವೇದ ಅಂದರೆ ಜೀವನ ವಿಧಾನ. ಆಯುರ್ವೇದ ಕೇವಲ ನಾವು ನಮ್ಮ ಅಲೋಪತಿ ಥರ ಮಾತ್ರೆಗಳಲ್ವಲ್ಲ, ಅದು ಜೀವನ ವಿಧಾನ. ಹಾಗೆ ಆ ಜೀವನ ವಿಧಾನದ ಜೊತೆಗೆ ಸೇರಿಸ್ಕೊಂಡು ಒಳ್ಳೆಯ ಆಹಾರವನ್ನು ಎಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದಾರೆ ನೋಡಿಕೊಂಡು ಆರ್ಗ್ಯಾನಿಕ್ ಅಂತ ಅಂತೀವಿ ಅದನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಆ ಥರ ಬೆಳೆಸ್ತಾ ಇರೋವಂಥ ರೈತರು ಯಾರಿದ್ದಾರೆ ಅವರಿಗೆ ನೀವು ಸ್ವಲ್ಪ ಸಹಾಯವನ್ನು ಮಾಡಿ, ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ. ಆಗ ಒಳ್ಳೆಯ ಆಹಾರ, ಒಳ್ಳೆಯ ಬೆಳೆ ಎಲ್ಲರಿಗೂ ಸಿಗುತ್ತೆ ಅನ್ನೋವಂಥ ಈ ವಿಚಾರಗಳಲ್ಲಿ ಆಹಾರ, ವಿಹಾರ, ವಿಚಾರ, ಈ ಮೂರರ ವಿಚಾರ, ಆಯುರ್ವೇದ ಹಾಗೂ ಯೋಗ ಎರಡನ್ನು ಸೇರಿಸಿ ಒಂದು ಶಿಬಿರವನ್ನು ಮಾಡ್ತಾ ಇದ್ದೆ.
1: ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ಒಂದು ಸಂಸ್ಥೆನ ತಾವು ಮಾಡಿದ್ದೀರಿ. ಹಾಗೆ ಯೋಗ ಮತ್ತು ಆಯುರ್ವೇದ ಈ ಎರಡನ್ನೂ ಕೂಡ ಜೊತೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಿಮ್ಮ ಮುಂದಿನ ಯೋಜನೆಗಳೇನು? ಮತ್ತು ಇಲ್ಲಿ ಬಂದು ಶಿಕ್ಷಣವನ್ನು ಪಡ್ಕೊಂಡಂಥವ್ರಿಗೆ ವಿಶೇಷವಾಗಿ ಏನಾದರೂ ಸರ್ಟಿಫಿಕೇಟ್ಗಳನ್ನು ತಾವು ನೀಡ್ತೀರಾ? ಅವರು ಯೋಗ ಶಿಕ್ಷಕರು ಅಂತ ಹೇಳಿ ಬೇರೆ ಕಡೆ ಹೋಗಿ ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೀರಾ? ನಿರಂತರವಾಗಿ ಯೋಗ ಮತ್ತು ಆಯುರ್ವೇದ ಇದರ ಅಭ್ಯುದಯಕ್ಕೆ ಏನು ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ನಡೀಬೋದು ಸ್ವಾಮೀಜಿ?
0: ಖಂಡಿತ, ಇಲ್ಲಿ ಪ್ರತಿ ವರ್ಷ ಕೂಡ ಯೋಗ ಕಲಿತು ದತ್ತಕ್ರಿಯಾಯೋಗ ಪದ್ಧತಿಯಲ್ಲಿ ಯಾರು ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಒಂದು ಪರೀಕ್ಷೆಯನ್ನು ಇಟ್ಟು ಅವರು ಹೊರಗೆ ಹೋಗಿ ಯೋಗ ಪ್ರಚಾರವನ್ನು ಮಾಡಬಲ್ಲರು ಅನ್ನೋ ನಂಬಿಕೆ ನಮಗೆ ಟೀಚರ್ಸ್ಗೆ ಎಲ್ಲರಿಗೂ ಬಂದ ಮೇಲೆ ಸ್ವಾಮೀಜಿಯವರೇ ಖುದ್ದಾಗಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ದತ್ತಕ್ರಿಯಾಯೋಗ ಉಪಾಧ್ಯಾಯರು ಅಂಥೇಳಿ, ಪ್ರಚಾರಕರು ಅಂಥೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಹಾಗೆ YCB ಜೊತೆಯಲ್ಲಿ ಕೂಡ ಕೈ ಜೋಡಿಸಿ, YCB ಸಂಸ್ಥೆ, ಭಾರತದ ಸರ್ಕಾರದ YCB, ಅದರ ಜೊತೆಯಲ್ಲಿ ಸೇರಿಸಿ ಎರಡೂ ಕೂಡ ಒಟ್ಟಿಗಾಗಿ ಅದರಿಂದ ಕೂಡ ಸರ್ಟಿಫಿಕೇಟನ್ನು ತಗೋಬಹುದು, ಅಥವಾ ಇಲ್ಲಿ ಅಭ್ಯಾಸ ಮಾಡಿರೋರು YCB ಸರ್ಟಿಫಿಕೇಟನ್ನು ಕೂಡ ತಗೊಳ್ಬಹುದು. ಅವರ ಜೀವನದಲ್ಲಿ ಮುಂದಿನ ಏನಾದ್ರು ಉದ್ಯೋಗ ಬೇಕು ಅಂತಂದರೆ ಕೂಡ ಅವರು ಯೋಗ ಉಪಾಧ್ಯಾಯರಾಗಿ ಶಾಲೆಗಳಲ್ಲಿ ಕೆಲಸ ಮಾಡಬಹುದು. ಹಾಗೆ ಕೂಡ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಾ ಯೋಗ ಪ್ರಚಾರ ನಡೀತಾ ಇದೆ. ಇನ್ನು ಆಯುರ್ವೇದದ ವಿಚಾರದಲ್ಲಿ ನಮ್ಮ ಹತ್ರ ಆಯುರ್ವೇದದಲ್ಲಿ 4 ಜನ ಡಾಕ್ಟರ್ಗಳಿದ್ದಾರೆ ಆಶ್ರಮದಲ್ಲಿ. ವಿಶೇಷವಾಗಿ ಆಯುರ್ವೇದ ಟ್ರೀಟ್ಮೆಂಟ್ಗಳೇ ಅವರಿಗೆ ನಡೆಯುತ್ತೆ, ಆಯುರ್ವೇದ ವೈದ್ಯವನ್ನೇ ಅವರಿಗೆ ಕೊಡಲಾಗುತ್ತೆ. ಒಬ್ಬರು ಆಯುರ್ವೇದ ಮಾಡಿಸಿ MD ಮಾಡಿಸಿ ಒಬ್ಬ ಡಾಕ್ಟರ್ ಕೈಲಿ, ಫಿಸಿಯೋಥೆರಪಿ ಕೂಡ ಅವ್ರ ಕೈಲಿ ಮಾಡಿಸಿ, ಈಗ ವಿಶೇಷವಾಗಿ ಮಕ್ಕಳು ಪ್ರಸವವಾಗುವಾಗ ಅವರ ಕೈ ಕಾಲು ತಿರುಚಿ ಹೋಗಿರುತ್ತೆ, ಆ ಸಮಯದಲ್ಲಿ ಅವರಿಗೆ ಆ ಟ್ರೀಟ್ಮೆಂಟ್ ಕೊಡದೆ ಹೋದರೆ ಕೈ ಹಾಗೆ ಇದ್ಬಿಡುತ್ತೆ, ಕಾಲು ಹಾಗೆ ಇದ್ಬಿಡುತ್ತೆ. ಅವರಿಗೋಸ್ಕರ ಒಂದು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಮಾಡಿ, ಅಲ್ಲಿಂದ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯವಾಗುತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಕುವೈತು, ಕತಾರು, ದುಬೈ, ಅಲ್ಲಿಂದೆಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ವಿಶೇಷವಾಗಿ ಮಕ್ಕಳಿಗೆ ಕೈ ಬಂತು, ಕಾಲು ಬಂತು, ಅವರಿಗೆ ಸ್ವಲ್ಪ ಈ ನೀರಿನಲ್ಲಿ ಮಾಡಿಸುವಂಥ ಯೋಗ ಆ ಮಕ್ಕಳಿಗೆ ಆ ಡಾಕ್ಟರ್ಸ್ ಎಲ್ಲ ಅದನ್ನು ಮಾಡಿ, ಹಾಗೆ ಆಯುರ್ವೇದ ಮತ್ತು ಈ ಹೊಸ ವೈದ್ಯ ಏನಿದೆ ಎರಡನ್ನೂ ಸೇರಿಸಿ ಇಂಟಿಗ್ರೇಟೆಡ್ ವೈದ್ಯವನ್ನು ಅವರಿಗೆ ಅಭ್ಯಾಸ ಮಾಡಿಸಿ ಅದರಿಂದ ಈ ಮಕ್ಕಳಿಗೆ ಬೇಕಾದಂಥ ಸೇವೆ ಕೂಡ ಆಶ್ರಮದಲ್ಲಿ ಆಗ್ತಾ ಇದೆ. ಹಾಗೆ ಯಾರು ವಿದ್ಯಾರ್ಥಿಗಳು ಬಂದಾಗ ನೀವು ಖಂಡಿತ ಆಯುರ್ವೇದವನ್ನು ಓದಿ, ನಿಮಗೆ ಒಳ್ಳೆಯದಾಗುತ್ತೆ, ಏನು ಭಯ ಪಡಬೇಡಿ, ಆದರೆ ಚೆನ್ನಾಗಿ ಜ್ಞಾನವಂತರಾಗಿ ಆಯುರ್ವೇದವನ್ನು ಓದಿ, ನೀವು ಮೊದಲಿಂದ 8ನೇ ತರಗತಿಯಿಂದಲೇ ಆಯುರ್ವೇದಿಗಳಾಗಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ. ಏನೋ ನೀಟಲ್ಲಿ ನಮಗೆ MBBS ಬರಲಿಲ್ಲ, ಸರಿ ಆಯಿತು, ಏನು ದಾರಿ ಇಲ್ಲ ಅಂದ್ಕೊಂಡು ಆಯುರ್ವೇದ ಮಾಡೋದಲ್ಲದೆ, ಆಯುರ್ವೇದ ಅನ್ನೋದು ಕೂಡ ಬಹಳ ಮುಖ್ಯ, ಅದರಿಂದ ಎಷ್ಟೋ ನಾವು ರೋಗಗಳನ್ನು ವಾಸಿ ಮಾಡಬಹುದು ಅಂಥೇಳಿ ಮಕ್ಕಳಲ್ಲಿ ಆ ಪ್ರಚೋದನೆಯನ್ನು ಉಂಟು ಮಾಡಿ ಎಷ್ಟೋ ಜನ ಇಲ್ಲಿ 100+ ವಿದ್ಯಾರ್ಥಿಗಳ ಆಯುರ್ವೇದ ಮಾಡಿ ಅವರು ಆಶ್ರಮದಲ್ಲೂ ಸೇವೆ ಮಾಡ್ತಾರೆ, ಬಂದಾಗ ಹೊರಗೆ ಕೂಡ ಆಯುರ್ವೇದದ ಸೇವೆಯನ್ನು ಮಾಡ್ತಾ ಇದ್ದಾರೆ.
1: ಇದು 12ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ. ಯೋಗ ಭಾರತದ್ದೇ ಆದರೂ ಇದರ ಪ್ರಯೋಜನ ಇಡೀ ವಿಶ್ವಕ್ಕೆ ಆಗಬೇಕು ಅನ್ನೋದು ಭಾರತೀಯ ಚಿಂತನೆ. ಈಗ ದತ್ತಕ್ರಿಯಾ ಯೋಗವನ್ನು ವಿದೇಶಗಳಲ್ಲಿ ಜನಪ್ರಿಯಗೊಳಿಸೋದಕ್ಕೆ ತಮ್ಮ ಕಾರ್ಯತಂತ್ರ ಏನು, ಏನು ಮಾಡ್ತಾ ಇದ್ದೀರಿ ಸ್ವಾಮೀಜಿ?
0: ಮೊನ್ನೆ ದಿವಸ ಒಂದು ಮಹಾಸಂಕಲ್ಪ ದಿವಸ ಅಂತೇಳಿ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಅವರೆಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ನಾವು ಏನು ಕಾರ್ಯಕ್ರಮ ಮಾಡಬಹುದು ಅಂತೆಲ್ಲ ವಿಚಾರ ಮಾಡಿದ್ರು. ಆಗ ಈ 12ನೇ ವರ್ಷವಾದ್ದರಿಂದ 1200 ಜನ ಶಿಕ್ಷಕರು, 120,000 ಜನ ಮೈಸೂರಿನಲ್ಲಿ ಎಲ್ಲ ಕಡೆ ಎಲ್ಲ ಸೇರಿಸಿ ಯೋಗಾಭ್ಯಾಸವನ್ನು ಮಾಡಬೇಕು ಆ ದಿವಸ ಅಂತೇಳಿ ಒಂದು

0: ಮಾಡೋದು. ಅವರು ಪ್ರಾರಂಭದಲ್ಲಿ ಆಗಲಿಲ್ಲ, ಆಮೇಲೆ ಈಗ 30-40 ನಿಮಿಷದಲ್ಲಿ 108 ಸೂರ್ಯ ನಮಸ್ಕಾರ ಮಾಡಿ ಮುಗಿಸ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯಕ್ರಮ ಆಸ್ಟ್ರೇಲಿಯಾದಲ್ಲೂ ಹಾಗೂ ಅಮೆರಿಕಾದಲ್ಲಿ 8 ಆಶ್ರಮ ಶಾಖೆಗಳಿದೆ. ಇತ್ತೀಚೆಗೆ ಪೂಜ್ಯ ಸ್ವಾಮೀಜಿಯವರು 5 ಹೊಸ ಆಶ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಆಶ್ರಮಗಳಲ್ಲೂ ಕೂಡ ಯೋಗ ದಿನಾಚರಣೆ ಆಗಬೇಕು ಅಂತ ಎಲ್ಲರಿಗೂ ಹೇಳಲಾಗಿದೆ. ಟ್ರಿನಿಡಾಡ್ ವೆಸ್ಟ್ ಇಂಡೀಸ್ನಲ್ಲಿ 80 ಆಂಜನೇಯ ಸ್ವಾಮಿ ಸನ್ನಿಧಿ, ಅಲ್ಲೂ ಕೂಡ ಕ್ರಿಯಾಯೋಗವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಮಲೇಷ್ಯಾ, ಸಿಂಗಾಪುರ್ ಇತ್ಯಾದಿ ಎಲ್ಲೆಲ್ಲಿ ಸ್ವಾಮೀಜಿಯವರು ಲಂಡನ್ ಆಶ್ರಮಗಳನ್ನು ಮಾಡಿದ್ದಾರೋ ಆ ಎಲ್ಲ ಕಡೆ ಕೂಡ ಯೋಗ ದಿನಾಚರಣೆ ಆಗಬೇಕು. ಆ ದಿನ ಆಗದೆ ಹೋದರೂ ಕೂಡ ಈ ಸಲ ಅಂತೂ ಭಾನುವಾರವೇ ಬಂದಿರೋದ್ರಿಂದ ಸುಲಭವಾಯಿತು. ಆ ದಿನ ಆಗದೆ ಹೋದರೆ ಕೆಲವರು ಕೆಲಸಕ್ಕೆ ಹೋಗಬೇಕು, ಆ ಹತ್ತಿರದ ಭಾನುವಾರದಲ್ಲಿ ಮಾಡಿ ಅನ್ನೋವಂಥ ಆದೇಶವನ್ನು ಕೂಡ ಎಲ್ಲರಿಗೂ ಕೊಡಲಾಗಿದೆ. ಎಲ್ಲ ದೇಶಗಳಲ್ಲೂ ಕೂಡ ಈ ದತ್ತಕ್ರಿಯಾಯೋಗ ಯೋಗ ದಿನಾಚರಣೆ ಆಗಬೇಕು ಅನ್ನೋವಂಥ ಒಂದು ಸಂಕಲ್ಪದಲ್ಲಿ ಯೋಗ ಪ್ರಚಾರ ನಡೀತಾ ಇದೆ.
1: ಸ್ವಾಮೀಜಿ, ತಾವು ಕೂಡ ಬಹಳ ವರ್ಷಗಳಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ನಿಮಗೆ ಆದಂತಹ ಅನುಭವಗಳು, ನಿಮ್ಮಲ್ಲಾದಂತಹ ಪರಿವರ್ತನೆಗಳು ನಮ್ಮೊಂದಿಗೆ ಹಂಚ್ಕೋಬೋದಾ?
0: ನನಗೆ 7 ಇದ್ದಾಗ ಆಶ್ರಮಕ್ಕೆ ಬಂದೆ. ಪೂಜ್ಯ ಸ್ವಾಮೀಜಿಯವರು ಒಂದೆರಡು ಮೂರು ಆಸನಗಳ ಹೆಸರು ಹೇಳಿದ್ರು. ಹೇಳಿ ಇದನ್ನು ಕಲ್ತ ಮೇಲೆ ನನಗೆ ಬಂದು ಕಾಣಿಸ್ಬೇಕು ಅಂತಂದರು. ಅಂದರೆ ಅದನ್ನು ಕಲಿದೆ ನನ್ನ ಹತ್ರ ಬರೋ ಹಾಗಿಲ್ಲ ಅಂತ. ಆಗ ಇಲ್ಲಿ ಲಕ್ಷ್ಮೀನಾರಾಯಣ, ಗಾಯತ್ರಿಯವರು, ಅನಂತರಾಮ್ ಕೃಷ್ಣ ಅಂತ ಹೇಳಿ ಇವರೆಲ್ಲ ಕ್ರಿಯಾಯೋಗ ಹೇಳ್ಕೊಡ್ತಾ ಇದ್ರು. ಬಹಳ ಕಷ್ಟವಾದ ಆಸನಗಳವೆಲ್ಲ, ಅವೆಲ್ಲ ಕಲೀಲೇಬೇಕು, ಮತ್ತು ಸ್ವಾಮೀಜಿಯವ್ರ ಹತ್ರ ಹೋಗಬೇಕು ಅಂದರೆ ಕಲಿಯಬೇಕು. ಕಷ್ಟ ಅದು, ಈಗ ಬರಲ್ಲ ಅದು, ಎ ಗ್ರೂಪಲ್ಲ ಅದು, ಸಿ ಗ್ರೂಪ್ಗೆ ಹೋದಾಗಲೇ ಬರೋದು ಅಂತ ಇಲ್ಲ. ನನಗೆ ನೀವು ಕಲಿಸ್ಲೇಬೇಕು, ನಾನು ಸ್ವಾಮೀಜಿ ಹತ್ರ ಹೋಗಬೇಕು. ಹಾಗೆ ಕಲಿತು ಅದನ್ನು ಒಂದು 2-3 ಕಲಿಯೋಕ್ಕೆ, ಅದು ಕೂತ್ಕೊಳ್ಬೇಕಲ್ಲ ಆಸನ ಬಿದ್ದೋಗ್ಬಿಡ್ತು. ಅದನ್ನು ಕಲಿತು ಆಗ ಸ್ವಾಮೀಜಿಯವ್ರಿಗೆ ತೋರಿಸ್ದ, ಇನ್ನು ಮುಂದೆ ನೀನು ನನ್ನ ಹತ್ರ ಬರಬಹುದು ಅಂತ ಹೇಳಿದ್ರು. ಹಾಗೆ ಯೋಗಾಭ್ಯಾಸ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸ್ವಾಮೀಜಿಯವರು ಉಪದೇಶ ಮಾಡಿದ್ರು. ಅದರಿಂದ ಬೇಕಾದಷ್ಟು ಲಾಭ ಹೇಳಕ್ಕೆ ಸಾಧ್ಯ ಇಲ್ಲ. ಶರೀರ ಅಂದಮೇಲೆ ಕೆಲವು ನಮಗೆ ಗೊತ್ತಿಲ್ಲದೇನೆ ಆಗ್ತಾ ಇರುತ್ತೆ. ಹಾಗೆ ಆಗಿರೋಂಥ ಬದಲಾವಣೆಗಳನ್ನು ಶರೀರ ತಡ್ಕೊಳ್ಳೋದು, ಆ ಶಕ್ತಿ ಯೋಗದಿಂದ ಬಂತು. ಕೆಲವು ನಮ್ಮ ಆಹಾರ ವಿಹಾರ ವಿಚಾರದಲ್ಲಿ ಕೆಲವು ಉಪವಾಸಗಳು ಈ ಥರದ್ದೆಲ್ಲ ಇರುತ್ತೆ ತುಂಬ ಚಾತುರ್ಮಾಸ್ಯದಲ್ಲಿ. ಇದನ್ನೆಲ್ಲ ತಡ್ಕೊಳ್ಬೇಕು ಅಂತಂದರೆ ಯೋಗ ಮಾಡಲೇಬೇಕು. ಆ ಯೋಗಾಭ್ಯಾಸದಿಂದ ಈ ದೈಹಿಕವಾದಂಥ ಶ್ರಮ, ಏನೇನು ಕಷ್ಟಗಳು ತೊಂದರೆಗಳು, ಅದನ್ನು ಗೆಲ್ಲುವಂಥದ್ದು. ಇನ್ನು ಸುಲಭವಾಗಿ ನಾವು ಪ್ರಾಣಾಯಾಮದ ಜೊತೆಯಲ್ಲಿ ಯೋಗಾಭ್ಯಾಸ ಮಾಡ್ತೀವಿ. ಸುಮ್ಮನೆ ಜಿಮ್ಗೆ ಹೋಗಿ ನಾವು ಭಾರ ಎತ್ತೋ ಹಾಗಲ್ಲ ಇದು ಯೋಗಾಭ್ಯಾಸ ಅಂತ. ಅದು ಒಳ್ಳೆ ವ್ಯಾಯಾಮ ಇಲ್ಲ ಅಂತಿಲ್ಲ, ಆದರೆ ಇಲ್ಲಿ ಯಾವಾಗ ನಾವು ಪ್ರಾಣಶಕ್ತಿಯ ಜೊತೆಯಲ್ಲಿ ಜೋಡಿಸಿ ಆ ವ್ಯಾಯಾಮವನ್ನು ಮಾಡ್ತೀವಿ ಆಗ ಅದು ತಾನಾಗಿಯೇ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅದು ಆ ಧ್ಯಾನ ಸಿದ್ಧಿಗೂ ಕೂಡ ಬಹಳ ಉಪಯೋಗ ಆಯಿತು. ಎಷ್ಟು ಗಂಟೆ ಕೂತಿದ್ರೂ ಕೂಡ ತೊಂದರೆ ಇಲ್ಲ ಅನ್ನೋ ಹಾಗೆ. ಮೊನ್ನೆ 6 ಭಾಗವತ ಪ್ರವಚನ ಆಯಿತು. ಅಷ್ಟೊತ್ತು ಕೂತ್ಕೊಳ್ಬೇಕು ಅಂತಂದರೆ ಅದು ಆ ಯೋಗದ ಶಕ್ತಿ, ನಮ್ಮದೇನೂ ಇಲ್ಲ, ಆ ಯೋಗದ ಶಕ್ತಿ. ಅದರಿಂದಲೇ ಅದು ಸಾಧ್ಯವಾಗುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದೆ.
1: ಅಂತಿಮವಾಗಿ ತಮ್ಮ ಸಂದೇಶ?
0: ಸಂದೇಶ, ಎಲ್ಲರೂ ಯೋಗ ಕಲಿಯಬೇಕು, ಎಲ್ಲರೂ ಯೋಗವಂತರಾಗಬೇಕು, ಆರೋಗ್ಯವಂತರಾಗಬೇಕು. ಆರು ಯೋಗ್ಯವಾಗಿರಬೇಕು ಅಂತಂದರೆ ಯೋಗ ಕಲಿಯಬೇಕು. ಆಗ ನಮ್ಮಿಂದ ದೇಶಕ್ಕೇನಾದ್ರು ಉಪಯೋಗ ಆಗುತ್ತೆ, ಸಮಾಜಕ್ಕೇನಾದ್ರು ಉಪಯೋಗ ಆಗುತ್ತೆ. ನಮ್ಮ ದೇಹವನ್ನು ದೃಢವಾಗಿ ಆರೋಗ್ಯವಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ, ಹಾಗೂ ಸಮಾಜಕ್ಕೆ ಆರೋಗ್ಯಕರವಾದಂಥದ್ದನ್ನು ಕೊಡಕ್ಕೆ ಪ್ರಯತ್ನವನ್ನು ಮಾಡೋಣ.
1: ಒಳ್ಳೆಯದು ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರ, ಇದುವರೆಗೂ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ, ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ, ಮತ್ತು ವಿಶೇಷವಾಗಿ ಜನಸಾಮಾನ್ಯರಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಶ್ರೀಮಠ ಮಾಡ್ತಾ ಇದೆ, ಮತ್ತು ದೇಶ ವಿದೇಶಗಳಲ್ಲಿ ದತ್ತಕ್ರಿಯಾ ಯೋಗವನ್ನು ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿ, ವಿಷದವಾಗಿ, ಆತ್ಮಪೂರ್ವಕವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ವಂದನೆಗಳು, ನಮಸ್ಕಾರ.
0: ತುಂಬ ಸಂತೋಷ.
2: ಇದುವರೆಗೆ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
4: ಸಮಯ 1:00 ಮುಂದಿನ ಕಾರ್ಯಕ್ರಮ.

0: ಈಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
2: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಆದರೆ 2020 ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗೇಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು. ಅಥವಾ ಹತ್ತಿರದ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ವಿನ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬಾಟ್ ಸೌಲಭ್ಯವಿದ್ದು ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ. ಉಳಿದ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಯೋಜನೆಯ ಪ್ರಯೋಜನಗಳು: ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ವಿಮಾ ರಕ್ಷಣೆ ಸಿಗುತ್ತದೆ. ಬೆಳೆ ಬೆಳೆಯುವ ಹಂತದಲ್ಲಿ ಬರ, ಪ್ರವಾಹ ಅಥವಾ ಕೀಟಬಾಧೆಯಿಂದ ಹಾನಿಯಾದರೆ ಪರಿಹಾರ ಸಿಗುತ್ತದೆ. ಬೆಳೆ ಕೊಯ್ಲು ಮಾಡಿದ ನಂತರ 14 ಅನಿರೀಕ್ಷಿತ ಮಳೆಯಿಂದ ಹಾನಿಯಾದರೂ ವಿಮೆ ಅನ್ವಯಿಸುತ್ತದೆ. ಆಲಿಕಲ್ಲು, ಮಳೆ, ಭೂಕುಸಿತದಂತಹ ಸ್ಥಳೀಯ ಸಮಸ್ಯೆಗಳಿಗೂ ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ಈ ಯೋಜನೆಯು ವಿಶ್ವದ 3 ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಈವರೆಗೆ 1,00,000 ರೈತರು ಇದರ ಲಾಭ ಪಡೆದಿದ್ದಾರೆ. ಈ ಯೋಜನೆಯಡಿ ರೈತರು ಪಾವತಿಸಿದ ಪ್ರತಿ 100 ಪ್ರೀಮಿಯಂಗೆ ಬದಲಾಗಿ ಸರಾಸರಿ 500 ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಪರಿಹಾರವಾಗಿ ಪಡೆದಿದ್ದಾರೆ. ತಂತ್ರಜ್ಞಾನದ ಬಳಕೆಯು ವಿಮಾ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಿದೆ. ಅನೇಕ ಸಣ್ಣ ರೈತರು ಅನಿರೀಕ್ಷಿತ ಬೆಳೆ ಹಾನಿಯಾದಾಗ ಈ ಯೋಜನೆಯಿಂದ ಬಂದ ಹಣದಿಂದಲೇ ಸಾಲ ತೀರಿಸಿ ಮುಂದಿನ ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ಸಿನ ಕಥೆಗಳು ದೇಶ

0: ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಕೋಟಿಗೂ ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
1: ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ವಾರ್ತಾ ಪ್ರಸಾರ
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್, 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರೆಸಲಿರುವ ಇಂಗ್ಲೆಂಡ್. ವಾರ್ತೆಗಳ ವಿವರ: ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಅದಕ್ಕೊಂದು ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದ್ದು, ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ದೇಶದ ಜನರ ಆರೋಗ್ಯದ ಅಗತ್ಯತೆಗಳಿಗೆ ಸ್ಪಂದಿಸುವ ವಿಶ್ವಾಸಾರ್ಹ, ಅಂತರ್ಗತ, ಸ್ವಾವಲಂಬಿ ಮತ್ತು ಪ್ರಭಾವಶಾಲಿ ಆರೋಗ್ಯ ಸಂಶೋಧನಾ ಪರಿಸರವನ್ನು ನಿರ್ಮಿಸುವುದು ಈ ನೀತಿಯ ಪ್ರಮುಖ ಆಶಯವಾಗಿದೆ. ಇದು ಉತ್ತಮ ಗುಣಮಟ್ಟದ, ನೈತಿಕ ಮತ್ತು ನಾವೀನ್ಯತೆಯಿಂದ ಕೂಡಿರುವ ಸಂಶೋಧನೆಗಳನ್ನು ಉತ್ತೇಜಿಸುವ ಜೊತೆಗೆ ರಾಷ್ಟೀಯ ಮಟ್ಟದಲ್ಲಿ ಉದ್ಭವಿಸುವ ಆರೋಗ್ಯ ಸವಾಲುಗಳನ್ನು ಎದುರಿಸಿ ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಸಮಾನತೆ ತರಲು ಶ್ರಮಿಸಲಿದೆ. ಆಸಕ್ತರು ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಇದೇ 27ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ನಿಟ್ಟನಲ್ಲಿ 2 ಹೊಸ ಅಪರಾಧ ವಿರೋಧಿ ಕಾಯ್ದೆಗಳು ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿವೆ. ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಮಸೂದೆ 2026 ಹಾಗೂ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುವ್ಯವಸ್ಥೆ ನಿರ್ವಹಣೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಪಾಲ ಆರ್ಎನ್ ರವಿ ಅಂಕಿತ ಹಾಕಿದ್ದಾರೆ. ರಾಜ್ಯದಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಈ ಮಸೂದೆಗಳಿಗೆ ರಾಜ್ಯ ವಿಧಾನಸಭೆ ಅಂಗೀಕಾರ ನೀಡಿತು. ಈ ಹೊಸ ಕಾಯ್ದೆಯಡಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಅಥವಾ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳಲ್ಲಿ ತೊಡಗುವ ಸಾಧ್ಯತೆ ಇರುವ ಯಾವುದೇ ವ್ಯಕ್ತಿಯನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಗರಿಷ್ಠ 1 ವರ್ಷದ ಅವಧಿಗೆ ವಶಕ್ಕೆ ಪಡೆಯಬಹುದಾಗಿದೆ. ಗಲಭೆಗಳು, ಪೊಲೀಸ್ ಸಿಬ್ಬಂದಿಯ ಮೇಲಿನ ದಾಳಿಗಳು ಮತ್ತು ಸಂಘಟಿತ ಅಪರಾಧಗಳ ವಿರುದ್ದ ತ್ವರಿತ ಕಠಿಣ ಕ್ರಮ ಕೈಗೊಳ್ಳಲು ಈ ಕಾನೂನು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡುತ್ತದೆ. ತಮಿಳುನಾಡಿನಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಜಾರ್ಖಂಡ್ ಮೂಲದ ಕಾರ್ಮಿಕರು ತೊಂದರೆಗೊಳಗಾಗಿರುವ ಪ್ರಕರಣವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜಾರ್ಖಂಡ್ನ ರಾಮ್ಗಢ ಜಿಲ್ಲೆಯ ಸರ್ಕಾರಿ ಅಭಿಯೋಜಕ ಸಂಜೀವ್ ಕುಮಾರ್ ಅಂಬಷ್ಟ ಸಲ್ಲಿಸಿದ ಅರ್ಜಿಯನ್ನಾಧರಿಸಿ ಬಾಧಿತ ಕಾರ್ಮಿಕರನ್ನು ಸುರಕ್ಷಿತವಾಗಿ ಜಾರ್ಖಂಡ್ಗೆ ವಾಪಸ್ ಕರೆತರುವುದು, ಆರ್ಥಿಕ ನೆರವು, ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸುವ ನಿಟ್ಟನಲ್ಲಿ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ರಾಷ್ಟಪತಿ ಸಚಿವಾಲಯವು ಉದ್ಯೋಗ ಮತ್ತು ಕಾರ್ಮಿಕ ಸಚಿವಾಲಯದ ಕಾರ್ಯದರ್ಶಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ವಿಯೆಟ್ನಾಂನ ಫೂಕ್ವೋಕ್ ದ್ವೀಪದ ಬಳಿ ಸಂಭವಿಸಿದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳನ್ನು ಹೋಚಿಮಿನ್ ಸಿಟಿಯಿಂದ ವಿಯೆಟ್ನಾಂನ ಏರ್ಲೈನ್ಸ್ನ VN-979 ವಿಮಾನದ ಮೂಲಕ ಇಂದು ಭಾರತಕ್ಕೆ ತರಲಾಗುತ್ತಿದೆ. ಈ ವಿಮಾನ ಭಾರತೀಯ ಕಾಲಮಾನ ರಾತ್ರಿ 9:35ಕ್ಕೆ ಮುಂಬೈನ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತಲುಪುವ ನಿರೀಕ್ಷೆಯಿದೆ ಎಂದು ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮುಂಬೈಗೆ ತರಲಾಗುವ ಪಾರ್ಥಿವ ಶರೀರಗಳನ್ನು ಆಯಾ ರಾಜ್ಯಗಳಿಗೆ ಮತ್ತು ಮೃತರ ಅಂತಿಮ ವಿಧಿವಿಧಾನಗಳು ನಡೆಯುವ ಸ್ಥಳಕ್ಕೆ ತಲುಪಿಸುವ ಮುಂದಿನ ಪ್ರಕ್ರಿಯೆಗಳನ್ನು ಸಂಯೋಜಿಸಲು ಆಯಾ ರಾಜ್ಯ ಸರ್ಕಾರಗಳಿಗೆ ವಿನಂತಿಸಲಾಗಿದೆ ಎಂದು ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವಕರು ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾಗಿದೆ. ನೃತ್ಯ, ಸಂಗೀತ, ರೀಲ್ಸ್ ಅಥವಾ ಕಿರುಚಿತ್ರ, ಬೀದಿ ನಾಟಕ ಮತ್ತು ಕವನ ವಾಚನ ಸೇರಿದಂತೆ 5 ವಿಭಾಗಗಳಲ್ಲಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಇದೇ 24ರಿಂದ 27ರವರೆಗೆ ನಡೆಯಲಿದ್ದರೆ ಅಂತಿಮ ಸುತ್ತು ಮುಂದಿನ ತಿಂಗಳು 12 ಮತ್ತು 13ರಂದು ನವದೆಹಲಿಯ ರಾಷ್ಟೀಯ ಯುವ ಶೃಂಗಸಭೆಯಲ್ಲಿ ಜರುಗಲಿದೆ. 15ರಿಂದ 29 ವರ್ಷದೊಳಗಿನ ಯುವಕರು ಕನ್ನಡ ಸೇರಿದಂತೆ ಯಾವುದೇ ಪ್ರಾದೇಶಿಕ ಭಾಷೆ, ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ತಮ್ಮ ರಚನೆಗಳನ್ನು ಸಲ್ಲಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ಜೋರ್ಡಾನ್, ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಪ್ರಮುಖ ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿರುವುದಾಗಿ ಘೋಷಿಸಿದೆ. ತನ್ನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಇತ್ತೀಚೆಗೆ ನಡೆಸಿದ್ದ ವಾಯುದಾಳಿಗೆ ಪ್ರತಿಯಾಗಿ ಈ ದಾಳಿ ನಡೆಸಿರುವುದಾಗಿ ಇರಾನ್ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಹೊರ್ಮೋಜ್ ಜಲಸಂಧಿಯಲ್ಲಿ ಅಮೆರಿಕ ತನ್ನ ಯಾವುದೇ ಮಿಲಿಟರಿ ಚಟುವಟಿಕೆಗಳನ್ನು ಮುಂದುವರಿಸದಂತೆ ಇರಾನ್ ಎಚ್ಚರಿಕೆ ನೀಡಿದೆ. ಅಂತಾರಾಷ್ಟೀಯ ಕಡಲ ವ್ಯಾಪಾರಕ್ಕೆ ಅಡ್ಡಿಪಡಿಸುವ ಇರಾನ್ನ ಸಾಮರ್ಥ್ಯವನ್ನು ಕುಂಠಿಸುವ ಉದ್ದೇಶದಿಂದ ಅಮೆರಿಕದ ಕೇಂದ್ರೀಯ ಕಮಾಂಡ್ ನಿನ್ನೆ ಇರಾನ್ನ ಹಲವು ಮಿಲಿಟರಿ ನೆಲೆಗಳು ಮತ್ತು ವಾಯುರಕ್ಷಣಾ ವ್ಯವಸ್ಥೆಗಳ ಮೇಲೆ ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿತ್ತು. ಉಜ್ಬೇಕಿಸ್ತಾನದಲ್ಲಿ ಕೇರಳ ಮೂಲದ 21 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿದೆ ಎನ್ನಲಾದ ದೈಹಿಕ ದೌರ್ಜನ್ಯ ಹಾಗೂ ಕೊಲೆ ಪ್ರಕರಣವನ್ನು ರಾಷ್ಟೀಯ ಮಹಿಳಾ ಆಯೋಗವು ಗಂಭೀರವಾಗಿ ಪರಿಗಣಿಸಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಆಕೆಯ ಸಾವಿಗೂ ಮುನ್ನ ತೀವ್ರ ದೈಹಿಕ ಹಲ್ಲೆ, ಕಿರುಕುಳ ಹಾಗೂ ಬಲವಂತದ ಧರ್ಮ ಮತಾಂತರದ ಯತ್ನಗಳು ನಡೆದಿದ್ದವು ಎಂಬ ಆರೋಪಗಳ ಕುರಿತು ಆಯೋಗವು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇರಳದ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವ ಆಯೋಗವು ಪ್ರಕರಣದ ತ್ವರಿತ ತನಿಖೆ ನಡೆಸುವಂತೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ತಾಷ್ಕೆಂಟ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸೂಕ್ತ ಸಮನ್ವಯ ಸಾಧಿಸುವಂತೆ ಸೂಚಿಸಿದೆ. ಸಾಕ್ಷಿಗಳ ಸಂರಕ್ಷಣೆ ಹಾಗೂ ನೊಂದ ಕುಟುಂಬಕ್ಕೆ ಬೆಂಬಲ ನೀಡಲು ಕೋರಿದ್ದು ಮುಂದಿನ 7 ದಿನಗಳ ಒಳಗಾಗಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಸುವಂತೆ DGP ಅವರಿಗೆ ಗಡುವು ನೀಡಿದೆ. ಜಲ ನಿರ್ವಹಣೆಯಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಎಲ್ಲರೂ ಒಗ್ಗೂಡಿ ಸಾಮೂಹಿಕವಾಗಿ ಶ್ರಮಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಗ್ರಾಮೀಣ ಪಂಚಾಯಿತಿಗಳಿಗಾಗಿ ಆಯೋಜಿಸಲಾಗಿದ್ದ ಜಲ ಬಜೆಟ್ ಮತ್ತು ಜಲ ಭದ್ರತಾ ಯೋಜನೆ ಕುರಿತಾದ ಉನ್ನತ ತರಬೇತುದಾರರ ರಾಷ್ಟಮಟ್ಟದ ತರಬೇತಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಒಂದೇ ಸಾಮಾನ್ಯ ಗುರಿಯತ್ತ ಒಟ್ಟಾಗಿ ಶ್ರಮಿಸಿದಾಗ ಸಮಾಜದಲ್ಲಿ ಸಕಾರಾತ್ಮಕ ಹಾಗೂ ಅರ್ಥಪೂರ್ಣ ಬದಲಾವಣೆ ತರಲು ಸಾಧ್ಯ ಎಂದು ಕಾರ್ಯದರ್ಶಿಗಳು ತಿಳಿಸಿದರು. ವೈದ್ಯರು ಸೇರಿದಂತೆ ವಿವಿಧ ವೃತ್ತಿಪರರಿಗೆ ಕೇಂದ್ರ ಸರ್ಕಾರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಸಹಭಾಗಿತ್ವದೊಂದಿಗೆ ಇಂಟರ್ನ್ಶಿಪ್ ಅವಕಾಶ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಗೂಗಲ್ ಫಾರ್ಮ್ ಸಂಪೂರ್ಣ ನಕಲಿ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಂಬಂಧಪಟ್ಟ ಸಚಿವಾಲಯಗಳು ಇಂತಹ ಯಾವುದೇ ಅಧಿಕೃತ ಅಧಿಸೂಚನೆಗಳನ್ನು ಹೊರಡಿಸಿಲ್ಲ ಎಂದು ತಿಳಿಸಲಾಗಿದ್ದು ಸಾರ್ವಜನಿಕರು ಇಂತಹ ವಂಚನೆಗೆ ಒಳಗಾಗದಂತೆ ಹಾಗೂ ಅನಧಿಕೃತ ಲಿಂಕ್ಗಳಲ್ಲಿ ವೈಯಕ್ತಿಕ ವಿವರ ಹಂಚಿಕೊಳ್ಳದಂತೆ PIB ಸತ್ಯಶೋಧನಾ ಘಟಕ ಮನವಿ ಮಾಡಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಭಾರತದ ವನಿತೀರ ತಂಡಗಳ ನಡುವಿನ ಐತಿಹಾಸಿಕ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದಾಟ ಇಂದು ಭಾರತೀಯ ಕಾಲಮಾನ ಅಪರಾಹ್ನ 3:30 ಆರಂಭವಾಗಲಿದ್ದು ಇಂಗ್ಲೆಂಡ್ ತನ್ನ 2ನೇ ಇನ್ನಿಂಗ್ಸ್ ಆಟ ಮುಂದುವರಿಸಲಿದೆ. 3ನೇ ದಿನದಾಟದ ಅಂತ್ಯಕ್ಕೆ ನಿನ್ನೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 6 ವಿಕೆಟ್ನಷ್ಟಕ್ಕೆ 130 ರನ್ ಗಳಿಸಿದ್ದು ಗೆಲಲು 327 ರನ್ ಗಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದು ಸಾಯ್ಲಿ ಸದ್ಗಾರಿ, ಕ್ರಾಂತಿಗಾರ್ಡ್ ಹಾಗೂ ಸ್ನೇಹ್ ರಾಣಾ ತಲಾ 2 ವಿಕೆಟ್ ಪಡೆದಿದ್ದಾರೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ 341 ರನ್ ಗಳಿಸಿದ್ದ ವೇಳೆ ಡಿಕ್ಲೇರ್ ಘೋಷಿಸಿತು. ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ, ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರಿಸಲಿರುವ ಇಂಗ್ಲೆಂಡ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: qué.
1: ಇದು ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಶ್ರೀ ದಾನಮ್ಮ ದೇವಿ ಚಿತ್ರದಿಂದ ಆಯ್ದ ಎರಡು ಹಾಡುಗಳು.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಶ್ರೀ ದಾನಮ್ಮದೇವಿ ಚಿತ್ರದಿಂದ ಆದ ಎರಡು ಹಾಡುಗಳನ್ನು ಕೇಳಿದ್ರೆ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದವರು ಹಂಸಲೇಖ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ

0: ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 23ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
2: ದಿವ್ಯ ಶರದಿಂದ ಕತ್ತರಿಸಲ್ಪಟ್ಟ ವೃಷಕೇತುವಿನ ಶಿರವು ನಭೋ ಮಂಡಲಕ್ಕೆ ಚಿಮ್ಮಿ ನಂತರ ನರನ ಬಳಿಗೆ ನಾರಾಯಣ ಮುಕುಂದ ಮಾಧವ ಮಧುಸೂದನ ಎನ್ನುತ್ತ ವೇಗದಿಂದ ಬಿದ್ದಿತು. ಕರ್ಣಜನ ಶಿರವನ್ನ ಕಂಡು ವಜ್ರಾಘಾತದಿಂದ ಕಲಿಪಾರ್ಥ ದುಃಖಿಸಿದ, ಚಿಂತಿಸಿದ, ವೀರ ರಸದ ಛಾಯೆಯಿಂದ ಕೂಡಿದ ಆತನ ಶಿರವನ್ನು ಎತ್ತಿ ಅದರ ಹಣೆಗೆ ತನ್ನ ಹಣೆಯನ್ನು ತಾಗಿಸಿ ದುಃಖಿಸುತ್ತಿದ್ದ ಅಶ್ರು ತರ್ಪಣವನ್ನು ಗೈದ ಅರ್ಜುನ.

ಪಾರ್ಥನು ದುಃಖದಿಂದ, ಕರ್ಣಕುಮಾರ, ವೀರ ಮರಣವನ್ನಪ್ಪಿದೆಯಾ? ಇದು ಶ್ರೀಕೃಷ್ಣನಿಗೆ ಪ್ರಿಯವಾಯಿತೇ ಎಂದು ಮರುಗುತ್ತಿದ್ದಾನೆ. ಇದರ ಹಿಂದೆ ಒಂದು ವಿಶೇಷವಾದ ಅರ್ಥವಿದೆ. ಪಾಂಡವರ ಪ್ರತಿಯೊಂದು ಆಗುಹೋಗುಗಳಿಗೆ ಪ್ರಪಂಚದೊಡೆಯ ಪುರುಷೋತ್ತಮ ಶ್ರೀಕೃಷ್ಣನ ಕೈವಾಡ ಇದ್ದೇ ಇರುತ್ತದೆಂಬುದು ಧ್ವನಿ. ಇದರೊಂದಿಗೆ ಧರ್ಮರಾಯನಿಗೆ ಹೇಗೆ ನಾನು ಮುಖ ತೋರಿಸಲಿ? ಹಗೆಯ ಮಗನೆಂದು ತಿರಸ್ಕರಿಸಬೇಡವೆಂದು ಕುಂತಿ ಹೇಳಿದ್ದಳು. ಹಿರಿಯನಾದ ಅಣ್ಣನ ಮಗನಲ್ಲವೇ ಎಂದು ಒಂದೇ ಸವನೆ ರೋಧಿಸತೊಡಗಿದ್ದಾನೆ ಕಲಿಪಾರ್ಥ.

ಕ್ಷತ್ರಿಯರ ಗುಣವೇ ಹಾಗೆ, ಯಾರಲ್ಲಿ ಪೌರುಷವಿದೆಯೋ ಆತ ಶತ್ರುವಾಗಿದ್ದರೂ ಕೂಡ ಸರಿ ಆತನನ್ನು ಹೊಗಳುವಂತಹ ಮಹಾ ಔದಾರ್ಯ ಅವರಲ್ಲಿ ನಾವು ಕಾಣಬಹುದು. ಅರ್ಜುನ ನೆನೆಸಿಕೊಳ್ಳುತ್ತಿದ್ದಾನೆ ಜರುಗಿದಂಥ ಮಹಾಭಾರತದ ಯುದ್ಧದಲ್ಲಿ ದ್ರೋಣಾಚಾರ್ಯರಿಂದ ನಿರ್ಮಿಸಲ್ಪಟ್ಟಿರುವಂತಹ ಚಕ್ರ ವ್ಯೂಹವನ್ನು ಏಕಾಂಗಿಯಾಗಿ ಹೊಕ್ಕು ಕೆರಳಿದ ಕೇಸರಿಯಂತೆ ಹೋರಾಡುತ್ತಿರುವಾಗ ಮೋಸದಿಂದ ಮಡಿದ ವೀರ ಅಭಿಮನ್ಯುವಿನ ಮರಣವನ್ನು ನಿನ್ನ ಸಾಮೀಪ್ಯದಿಂದ, ಅಂತಂದರೆ ಕರ್ಣಜನ ಸಾಮೀಪ್ಯದಿಂದ ಮರೆಯುತ್ತಿದ್ದೆ. ನಿನ್ನ ಪೌರುಷವನ್ನು ಮೆಚ್ಚಿ ಹೊಗಳುತ್ತಿರುವ ಭೀಮನಿಗೆ ನಾನೇನು ಉತ್ತರ ಕೊಡಲಿ? ಎಲ್ಲಿ ವೃಷಕೇತು ಎಂದರೆ ನಾನೇನು ಹೇಳಲಿ? ಹೇಳು ಕಂದ, ಹೇಳು ಎಂದು ಪೌರುಷದ ಅಗ್ರಗಣ್ಯನಾದ ಅರ್ಜುನನು ಈ ರೀತಿ

ಸುಂದರ ವದನಕ್ಕೆ ನಾಸಿಕವಿಲ್ಲದಿದ್ದರೆ, ಭವ್ಯವಾದ ದೇವಾಲಯದಲ್ಲಿ ಲಿಂಗವೇ ಇಲ್ಲದಿದ್ದ ಮೇಲೆ ಎಲ್ಲವೂ ವ್ಯರ್ಥ ಎಂಬ ಹೋಲಿಕೆಯನ್ನು ಕವಿ ಇಲ್ಲಿ ಕೊಡುತ್ತಿದ್ದಾನೆ. ಅಂತಂದರೆ ವೃಷಕೇತು ಇಲ್ಲದಿದ್ದರೆ ಪಾಂಡವರಲ್ಲಿ ಎಷ್ಟು ಐಶ್ವರ್ಯ ಇದ್ದರೇನು, ಎಂತಹ ಪಟುಭಟರಿದ್ದರೇನು. ನೀನೇ ಇಲ್ಲದಿದ್ದ ಮೇಲೆ ಪಾಂಡವರ ಐಶ್ವರ್ಯಕ್ಕೆ ಯಾವ ಬೆಲೆ ಇದೆ, ಎಷ್ಟು ಯೋಧರಿದ್ದರೇನು. ನನ್ನನ್ನು ಬಿಟ್ಟು ಹಸ್ತಿನಾಪುರಕ್ಕೆ ಹೋಗೆಂದರೆ ನನ್ನನ್ನು ಬಿಟ್ಟು ಯಮಪುರಿಗೆ ಹೋದೆಯಾ? ನಾನು ನಿನಗೆ ಹೇಳಿದ್ದೆ, ನಾನೊಬ್ಬನೇ ಕಾದಾಡುತ್ತೇನೆ, ನೀನು ಧರ್ಮಜನಿಗೆ ಈ ವಿಚಾರವನ್ನು ತಿಳಿಸು ಎಂದು. ಆದರೆ ವಿಧಿ ನಿನ್ನನ್ನು ಇಲ್ಲಿಯೇ ಉಳಿಸುವಂತೆ ಮಾಡಿ ಕೊನೆಗೆ ತನ್ನ ಬಳಿಗೆ ಕರೆಸಿಕೊಂಡಿತೇ ಎಂದು ಒಂದೇ ಸವನೆ ಅರ್ಜುನನು ದುಃಖಿಸತೊಡಗಿದ್ದಾನೆ.

ನಿರಂತರಂ ಸಹಜವಲ್ಲವೇ? ಅರ್ಜುನನಿಗೆ ಅಳಿದ ಅಭಿಮನ್ಯುವನ ನೆನಪೂ ಕಾಡುತ್ತದೆ. ಅದರೊಂದಿಗೆ ಕರ್ಣ ಸುತ ಶತ್ರುವಿನ ಮಗನಾದ್ದರಿಂದ ಆತನನ್ನು ರಕ್ಷಿಸಲಿಲ್ಲವೆಂಬ ಕುಹಕಗಳು ನಿಂದೆಗಳಿಗೆ ಹೆದರುತ್ತಾ ಆತನ ಗುಣಗಾನವನ್ನು ಮಾಡುತ್ತಾ ಭ್ರಮಾಲೋಕದಲ್ಲಿ ಚಿಂತಾಸಾಗರದಲ್ಲಿ ಮುಳುಗಿದ ಪಾರ್ಥನನ್ನು ಪಾರ್ಥ ಸುತ ಗೆಲುವನ್ನು ಹೊರಸೂಸುತ್ತ ಕರೆದು ನಿಂದನೆಯ ನುಡಿಗಳನ್ನಾಡುತ್ತ

ಇಲ್ಲಿ ಕವಿ ವ್ಯಾಪಾರಿಯ ಪರಿಭಾಷೆಯಲ್ಲಿ ಮಾತನಾಡಿಸುತ್ತಿದ್ದಾನೆ. ಬಬ್ರುವಾಹನ ಅರ್ಜುನನ್ನ ಕರೆದು, ಎಲ್ಲವೋ ಪಾರ್ಥ, ನಮ್ಮನ್ನು ವೈಶ್ಯರು ಎಂದು ನಿಂದಿಸಿದೆಯಾ? ಆದರೂ ಚಿಂತೆ ಇಲ್ಲ, ಇಗೋ ನೋಡು, ನಾವು ಮಾರಾಟ ಮಾಡುವ ವಸ್ತುಗಳೆಂದರೆ ಶಸ್ತ್ರಾಸ್ತ್ರಗಳನ್ನು, ಅದಕ್ಕೆ ವಿನಿಮಯ ಗೆಲುವು. ಆಗ ವಸ್ತು ವಿನಿಮಯ ಪದ್ಧತಿ ಇತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದನ್ನು ನಿಮ್ಮಿಂದ ಪಡೆಯುತ್ತೇವೆ, ಮತ್ತೆ ನಾವು ನಿಮ್ಮಿಂದ ಪಡೆದುಕೊಳ್ಳುವ ವಸ್ತುಗಳೆಂದರೆ ನಿಮ್ಮ ಯೋಧರ ಶಿರಗಳನ್ನು, ಅಂದರೆ

ನಾವು ಆಯುಧಗಳನ್ನು ಕೊಡುತ್ತೇವೆ, ನಿಮ್ಮ ಯೋಧರ ಶಿರಗಳನ್ನು ಪಡೆಯುತ್ತೇವೆ. ಅಂದರೆ ನಿಮ್ಮ ವೀರರ ತಲೆ, ಇನ್ನು ವ್ಯಾಪಾರಕ್ಕೆ ಸಂಚಕಾರ ಬೇಕಂದರೆ ಅದನ್ನು ಕೊಡುತ್ತೇವೆ. ಅದು ಜೀವ ಸಂಚಕಾರ, ಅಂದರೆ ನಿಮ್ಮ ಯೋಧರ ಜೀವಕ್ಕೆ ಸಂಚಕಾರ ತರುತ್ತೇವೆ ಎಂಬ ಅರ್ಥ. ಇಷ್ಟೇ ಅಲ್ಲ, ನಿನ್ನ ತಲೆಗೂ ಬೆಲೆ ಕಟ್ಟುತ್ತೇವೆ. ಅದು ಸಾಹಸ ದ್ರವ್ಯ, ಸಾಹಸ ದ್ರವ್ಯದಿಂದ ನಿನ್ನ ತಲೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಎಂಬ ವ್ಯಾಪಾರದ ಭಾಷೆಯಲ್ಲಿ ಚಿತ್ರಾಂಗದೆಯ ಮಗನಿಂದ ಮಾತನಾಡಿಸುತ್ತಾನೆ ಲಕ್ಷ್ಮೀಶ.

ವರ್ಷ ಕೇತುವಿನ ಹೆಣದೊಂದಿಗೆ ದುಃಖಿಸುತ್ತಿರುವ ಭ್ರಮೆಯಲ್ಲಿರುವ ಅರ್ಜುನನನ್ನ ಮತ್ತೆ ಮತ್ತೆ ಟೀಕಿಸುತ್ತಾ ಕಟು ಮಾತುಗಳನ್ನಾಡುತ್ತಾ ಆ ನಿರ್ಜೀವ ತಲೆಯನ್ನು ಹಿಡಿದುಕೊಂಡು ರೋದಿಸಿದರೆ ಬಂದ ಭಾಗ್ಯವೇನು? ಅದನ್ನು ಈಶ್ವರನಿಗೆ ಅರ್ಪಿಸು, ಆತನ ರುಂಡ ಮಾಲೆಯಲ್ಲಿ ಅದಕ್ಕೆ ಸ್ಥಾನ ಸಿಗಲಿ. ಅಂದು ಕೈಲಾಸಗಿರಿಗೆ ತೆರಳಿ ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಿದ್ದೀಯಲ್ಲ, ಅದಕ್ಕೆ ದೇವಋಣವನ್ನಾದರೂ ತೀರಿಸು ಎಂದು ಉರಿಯುವ ಕುರುವಿಗೆ ಉಪ್ಪು ಹಾಕಿದಂತೆ ಮೂದಲಿಸುತ್ತಾನೆ. ಮತ್ತೆ ಕೇಳುತ್ತಾನೆ, ನನಗೆ ನಿನ್ನ ಗೊಡವೆ ಬೇಡ, ಈಗ ಸಮರಕ್ಕೆಣೆಯಾಗುವೆಯೋ ಇಲ್ಲ ಹರಿಯನ್ನು ಬಿಟ್ಟು ತೆರಳುವೆಯೋ ಹೇಳು.

0: ದುಃಖಿಸುತ್ತಿರುವಂತಹ ಅರ್ಜುನನಿಗೆ ಈತನ ಮಾತುಗಳು ಕೂರ್ಗಡೆಯಂತೆ ಕೇಳಿಸಿದವು. ಮಣಿಪುರದ ಅರಸನ ಮೂದಲಿಕೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಮಧ್ಯಮ ಪಾಂಡವನ ಅಭಿಮಾನ ಹೆಡೆಯೆತ್ತಿತು. ಉಸುಗುಡುತ್ತ ಕಣ್ಣುಗಳಿಂದ ಕೆಂಡಗಳು ಕಾರಲ್ಪಟ್ಟವು. ದೃಢಚಿತ್ತನಾದ ಸವ್ಯಸಾಚಿ ಶಿರವನ್ನು ಬಿಸುಡಿ ಸಿಟ್ಟಿನಿಂದ ಶರಗಳ ಅನುಸಂಧಾನಕ್ಕೆ ಮುಂದಾಗಿ ಮಣಿಪುರದ ಅರಸನ ಅಂಗಾಂಗಗಳನ್ನು ಆಯುಧಗಳಿಂದ ತೋಡಿ ತೋಡಿ ಕೆಂಬಣ್ಣ ಹೊರಚೆಲ್ಲುವಂತೆ ಮಾಡಿ ಯುದ್ಧ ಪ್ರಾರಂಭಿಸಿದ.
1: ಮೈ ಸೀರೆಯ ಅಳಲ್ಗೆ

ಇಲ್ಲಿ ಕವಿಯ ಹೋಲಿಕೆ ಕಲ್ಪನೆ ಅತ್ಯದ್ಭುತವಾಗಿದೆ. ಸಾಮಾನ್ಯವಾಗಿ ಭೂಮಿಯನ್ನು ಆಯುಧಗಳಿಂದ ತೋಡುತ್ತೇವೆ, ಆದರೆ ಇಲ್ಲಿ ಶರೀರವನ್ನೇ ತೋಡಿದರು

ಗಾಯಗೊಳಿಸಿದರು. ಚಿತ್ರಾಂಗದೆಯ ಸುತ ಹೇಳುತ್ತಾನೆ, ಇದೇನು ಮೈಗೆ ಹಚ್ಚ ಹೋಯುತ್ತಿರುವೆಯ, ನಿನಗೆ ಸತ್ಯವಾಗಿಯೂ ವೃಷಕೇತುವಿನ ಸಾವಿನಿಂದ ದುಃಖವಾಗಿಲ್ಲ, ಏಕೆಂದರೆ ನಿನ್ನ ಬದ್ಧ ವೈರಿಯ ಮಗನಲ್ಲವೇ, ತೋರಿಕೆಗೆ ನೀನು ಅಳುತ್ತಿರುವೆ. ನಿಜವಾಗಿಯೂ ನಿನಗೆ ನನ್ನ ಮೇಲೆ ಸೇಡಿನ ಭಾವವಿದ್ದರೆ ಶಿವನಿಂದ ಪಡೆದ ದಿವ್ಯಾಸ್ತ್ರವನ್ನು ನನ್ನ ಮೇಲೆ ಪ್ರಯೋಗಿಸು ಎಂದು ಪಂಥಾಹ್ವಾನ ನೀಡುತ್ತಾನೆ. ಇಲ್ಲಿ ಈ ವಿವರಣೆ ಎಷ್ಟು ಅದ್ಭುತವಾಗಿದೆ ಎಂದರೆ ಆ ಕವಿಯ ಕಲ್ಪನೆಗೆ ನಾವು ತಲೆಬಾಗಲೇಬೇಕು. ಇಂತಹ ಪೌರುಷದ ಸುಪುತ್ರ, ಎಂತಹ ಅದ್ಭುತದ ಕವಿ ಕಲ್ಪನೆ, ಇದಕ್ಕೆ ದೇವತೆಗಳು ಬೆರಗಾಗಿ ನೋಡುತ್ತಾರೆ.

0: ದಿಗಂತಮಂ ತುಂಬಿದು ಬಾಣಂಗಳು ಇತ್ತುವು ಜಗತ್ರಯಕ್ಕೆ ಕಂಪಮಂ ಪಿಂತೆಂದು ಇಲ್ಲಿದು ವಿಚಿತ್ರಮೆನಲು.
1: ಪಾರ್ಥನ ಮತ್ತು ಪಾರ್ಥ ಪುತ್ರನ ಅಂಬುಗಳ ಪ್ರಯೋಗಗಳನ್ನು ಅಂಬರದಲ್ಲಿ ನಿಂತು ದೇವತೆಗಳು ವಿಸ್ಮಿತರಾಗಿ ವೀಕ್ಷಿಸುತ್ತಿದ್ದಾರೆ. ಹಿಂದೆಂದೂ ಇಲ್ಲದಂತಹ ಆ ಸಮರವನ್ನು ಕಂಡು ಮೂಕ ವಿಸ್ಮಿತರಾಗಿದ್ದಾರೆ. ಬಾಲಕನ ಬಾಣಗಳನ್ನು ಕತ್ತರಿಸುತ್ತ ಕುಂತಿ ಪುತ್ರ ಶರಗಳ ಸುರಿಮಳೆ ಗೈದ. ಅಯುತ ನಿಯುತ ಎಂದರೆ ಸೆಳೆಯುವಾಗ ಒಂದು, ಅನುಸಂಧಾನ ಮಾಡುವಾಗ ಹತ್ತು, ಹೊರಟಾಗ ನೂರು, ಸಾವಿರ, ಲಕ್ಷ, ಹೀಗೆ ಅಸಂಖ್ಯ ಶರಗಳು ನಕ್ಷತ್ರಗಳನ್ನು ಬೀಳಿಸಿದವು, ಪರ್ವತಗಳನ್ನು ಉರುಳಿಸಿದವು ಎಂಬ ಉತ್ಪ್ರೇಕ್ಷೆಯೊಂದಿಗೆ ವರ್ಣಿಸುತ್ತಾನೆ. ಇದು ಕವಿ ಸಮಯ.

ಅರ್ಜುನನ ಆಯುಧಗಳು ಬಭ್ರವಾಹನನ ಅಂಗೋಪಾಂಗಗಳನ್ನು ಚುಚ್ಚಿ ರಕ್ತದ ಮಳೆಗರೆಯುವಂತೆ ಮಾಡಿದವು. ಮಳೆಯ ನೀರು ಪರ್ವತಾಗ್ರದಿಂದ ಹರಿದು ಬರುವಂತೆ ಕೆಮ್ಮಣ್ಣದ ಜಲವು ಚಿತ್ರಾಂಗದೆಯ ಪುತ್ರನ ಶರೀರದಿಂದ ಇಳಿಯತೊಡಗಿತು. ಅರ್ಜುನನು ಅಟ್ಟಹಾಸದಿಂದ ಬಭ್ರವಾಹನನ್ನು ನಿಂದಿಸತೊಡಗಿದ. ನನ್ನಂಥ ವೀರ ಪಾರ್ಥನನ್ನು ಕೆರಳಿಸಿದೆ, ಈಗ ನಿನಗೆ ಉಳಿಗಾಲವಿಲ್ಲ, ಈ ಶರವನ್ನು ಸಹಿಸಿಕೋ ಎಂದು ದಿವ್ಯ ಅಸ್ತ್ರಗಳನ್ನು ಪ್ರಯೋಗಿಸತೊಡಗಿದ.

ಪಾರ್ಥಸುತನ ನಿಂದನೆಯ ಮಾತುಗಳು ಪಾರ್ಥನ ಎದೆ ನಡುಗಿಸಿದವು. ಮಹಾವೀರ ಕರ್ಣನನ್ನು, ಅಜೇಯ ಭೀಷ್ಮನನ್ನು, ಬಿಲ್ಲೋಜ ದ್ರೋಣರನ್ನು ಗೆದ್ದೆನೆಂಬ ಅಹಂಕಾರ ನಿನ್ನಲ್ಲಿ ಹುದುಗಿರಬಹುದು, ಆದರೆ ಅದು ಚಕ್ರಧರ ಶ್ರೀಕೃಷ್ಣನಿಂದಾದುದು, ಪಾರ್ಥಸಾರಥಿಯಿಂದ ಜಯಿಸಿದ್ದು. ಇನ್ನು ಶಿವನೊಡನೆ ಸಮರಸಾರ

ಇದೆ ಎಂದು ಸುಮ್ಮನೆ ಜಂಬ ಪಡಬೇಡ. ಕೇವಲ ನಿನಗೆ ಬುದ್ಧಿ ಕಲಿಸಲು, ನಿನ್ನನ್ನು ಪರೀಕ್ಷಿಸಲು ನಟರಾಜ ಹೂಡಿದ ನಾಟಕವದು. ಆದರೆ ಪ್ರಪಂಚದ ಪರಿಚಯವಿಲ್ಲದವರು ಪಾರ್ಥ ಮಹಾಪ್ರತಾಪಿ ಎಂದು ಹೊಗಳುತ್ತಿದ್ದಾರೆ. ಅವರಿಗೆ ಯಾವ ವಿಚಾರವೂ ಸರಿಯಾಗಿ ಗೊತ್ತಿಲ್ಲ. ಪಾರ್ಥ ಸಾರಥಿ ಇಲ್ಲದಿದ್ದರೆ ಪಾರ್ಥ ಕೇವಲ ಶೂನ್ಯ. ಆ ಸೊನ್ನೆಗೆ ಬೆಲೆ ಬರಬೇಕಾದರೆ ಅದರ ಹಿಂದೆ ಅಚ್ಯುತನೆಂಬ ಅಂಕಿ ಇರಬೇಕು. ಪಾರ್ಥ, ಆ ಅಂಕಿ ಇದ್ದರೆ ಮಾತ್ರ ಆ ಶೂನ್ಯಕ್ಕೆ ಬೆಲೆ. ಸುಮ್ಮನೆ ಗಳು ಹೋಗಬೇಡ ಎಂದು ಶರಗಳ ಪ್ರಯೋಗ ಮಾಡುತ್ತಾ, ತೆಗೆದುಕೋ ಇದನ್ನು, ಸಹಿಸು.

ಮತ್ತೆ ಸವ್ಯ ಸಾಚಿಯ ಶರಗಳು, ಚಿತ್ರಾಂಗದೆಯ ಮಗನ ಶರಗಳು, ಅದನ್ನು ಕವಿ ಹೋಲಿಸುವ ರೀತಿ ವಿಚಿತ್ರವಾಗಿದೆ. ಶಸ್ತ್ರಾಸ್ತ್ರಗಳು ಪರ್ವತಗಳನ್ನು ಪುಡಿಗೈಯುವಂತೆ ಮಾಡಿದುವಂತೆ, ಕೂರ್ಮನ ಬೆನ್ನು ಅದರುವಂತೆ ಮಾಡಿದುವಂತೆ, ಸಾಗರವನ್ನು ಕದಡುವಂತೆ ಸೌರಮಂಡಲವನ್ನು ತಲುಪಿದವು ಎಂದು ವರ್ಣಿಸುತ್ತಾನೆ. ಇವು ಉತ್ಪ್ರೇಕ್ಷೆಯ ಪರಮಾವಧಿ ಎನ್ನಬಹುದು. ಏಕೆಂದರೆ ನಕ್ಷತ್ರಗಳು, ಸೌರಮಂಡಲಗಳು ನಮ್ಮ ಎಣಿಕೆಗೆ ನಿಲುಕದವು. ಇದು ಕವಿ ಕಲ್ಪನೆ. ಏನೇ ಇರಲಿ, ಬಬ್ರುವಾಹನನ ಬಾಣಗಳು ಎಲ್ಲೆಡೆ ಭೀತಿಯನ್ನು ಬಿತ್ತಿದವು ಎನ್ನಬಹುದು.

ಮತ್ತೆ ಕವಿ ರಾಮಾಯಣದ ಹನುಮಂತನ ಪಾತ್ರವನ್ನು ಇಲ್ಲಿ ಚಿತ್ರಿಸುತ್ತಿದ್ದಾನೆ. ಅರ್ಜುನನ ರಥದ ಮೇಲೆ ವಿರಾಜಮಾನನಾಗಿರುವಂತಹ ಆಂಜನೇಯನೂ ಕೂಡ ಚಿತ್ರಾಂಗದೆಯ ಸುತನ ಬಾಣಕ್ಕೆ ಬೆಚ್ಚಿದ, ಚೀರಿದ ಅನ್ನುವಂಥ ರೀತಿಯಲ್ಲಿ ವರ್ಣಿಸುತ್ತಿದ್ದಾನೆ. ಆತನ ವಿಶೇಷ ಶರಗಳು ಸವ್ಯಸಾಚಿಯ ರಥವನ್ನು, ರಥಿಕನನ್ನು ನಾಶಗೈದವು. ಪಾರ್ಥನ ಶರೀರವೆಲ್ಲ ಬಾಣಗಳಿಂದ ಮುಚ್ಚಿದೆ. ಅಂತಹ ಸಂದರ್ಭದಲ್ಲಿ ಹನುಮಂತನು ಕೂಡ ಚೀರಿದ್ದಾನೆ ಎಂದ ಮೇಲೆ ಬಾಲಕನ ಪೌರುಷ ಎಂಥದಿರಬಹುದು ಅನ್ನೋದನ್ನು ನಾವು ಯೋಚಿಸಬೇಕಾಗಿದೆ.

ಪಾಂಡುಸುತನ ಪರಾಕ್ರಮವು ಕ್ಷೀಣಿಸುತ್ತಾ ಬರುತ್ತಿತ್ತು. ಇದಕ್ಕೆ ಗಂಗೆಯ ಶಾಪವು ಕಾರಣವಾಗಿತ್ತು. ಪ್ರತಿಯೊಂದು ಆಗುಹೋಗುಗಳಿಗೆ ಕಾರಣಗಳಿರುತ್ತವೆ. ಗಂಗಾತನಯನ ಸಾವಿಗೆ ಕಾರಣನಾದ ಕುಂತಿ ಪುತ್ರನು ಪುತ್ರನಿಂದ ಮರಣವನ್ನಪ್ಪಲಿ ಎಂಬ ಶಾಪ. ಇದನ್ನು ಕಂಡ ಬಬ್ರುವಾಹನ ಮತ್ತೆ ಪಾರ್ಥನನ್ನು ಕುರಿತು ಮಾತನಾಡುತ್ತಾ, ಮಹಾಪತಿವ್ರತಿಯಾದ ನನ್ನ ತಾಯಿ ಚಿತ್ರಾಂಗದೆಯನ್ನು ನಿಂದಿಸಿದೆಯಲ್ಲ, ಆದ್ದರಿಂದ ನಿನಗೆ ರಣರಂಗದಲ್ಲಿ ಪರಾಜಯ ಉಂಟಾಗುತ್ತದೆ. ಇದುವರೆಗೆ ನಿನ್ನ ಸ್ವಂತ ಪರಾಕ್ರಮದಿಂದ ಅನುಭವಿಸಿದ ಅನಾಹುತಗಳೇ ಸಾಕು, ಇನ್ನಾದರೂ ಪಾರ್ಥಸಾರಥಿಯನ್ನು ಸಹಾಯಕ್ಕೆ ಕರೆಸಿಕೋ ಎಂದು ಮೂದಲಿಸುತ್ತಾನೆ. ನಿಜ, ಸತ್ಪುರುಷರಾರೂ ತಾಯಿಯ ನಿಂದನೆಯನ್ನು ಕೇಳಿ ಸಹಿಸುವುದಿಲ್ಲ. ಅದಕ್ಕೆ ಚುಚ್ಚಿ ಚುಚ್ಚಿ ಹೇಳುತ್ತಾನೆ ಅರ್ಜುನನಿಗೆ, ಅಚ್ಯುತನ ನೆರವಿಲ್ಲದೆ ಯಾರನ್ನೂ ಗೆಲ್ಲಲು ಸಾಧ್ಯವಿಲ್ಲವೆಂದು.

0: ಹತ್ಯಾದ. ಕರ್ಣನಿಗೂ ನಿನಗೂ ಘೋರ ಯುದ್ಧ ಸಂಭವಿಸಿತ್ತು. ಅಂತಹ ಸಂದರ್ಭದಲ್ಲಿ ಪಾರ್ಥ ಸಾರಥಿ ನಿನಗೆ ಎಲ್ಲ ರೀತಿಯಲ್ಲೂ ಸಾರಥ್ಯವನ್ನು ನೀಡುತ್ತಿದ್ದ. ಆದರೆ ಆ ಕರ್ಣನನ್ನು ಪ್ರತಿಷ್ಠೆಗಾಗಿ, ಸೇಡಿಗಾಗಿ ಆ ಶ್ರೀಹರಿಯ ದಯೆಯಿಂದ ಸಂಹರಿಸಿದೆ. ಅಂತೆಯೇ ಕರ್ಣನ ಕುಮಾರನನ್ನು ನನ್ನಿಂದ ಕೊಲ್ಲಿಸಿದೆ. ನೀನು ತುಂಬ ಉಪಾಯವನ್ನು ಮಾಡಿದೆ. ಎಷ್ಟೆಂದರೂ ವೈರಿ ಪುತ್ರನಲ್ಲವೇ, ಅದು ಮುಗಿದ ಅಧ್ಯಾಯ. ಈಗಲೂ ನಾನು ಔದಾರ್ಯದಿಂದ ನಿನಗೆ ಪ್ರಾಣದಾನ ಮಾಡುತ್ತೇನೆ. ಇಲ್ಲಿಂದ ಹೊರಟು ಹೋಗು. ಇಲ್ಲ, ಇನ್ನೂ ಹೋರಾಡಬೇಕೆಂಬ ಸಂಕಲ್ಪವಿದ್ದರೆ ಹರಿಯನ್ನು ನೆನೆದು ಆತನು ಬರುವಂತೆ ಮಾಡು ಎಂದು ಒಂದೇ ಸವನೆ ಚಿತ್ರಾಂಗದೆಯ ಸುತ ಚಿತ್ರಾಂಗದೆಯ ಪತಿಯನ್ನು ನಿಂದಿಸುತ್ತಿದ್ದ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 23ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಕಲೆ, ಕಾವ್ಯ, ಸಂಗೀತ, ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.
4: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
5: Good afternoon, this is Akashwani and I am Valsa Williams with the Midday News. The headlines: Supreme Court says determination of citizenship and foreigner status must be carried out through a fair, lawful and reasonable process. Sets aside Guwahati High Court's decision declaring 27 appellants as foreigners. Apex Court seeks status report from the SIT probing alleged misappropriation of donations in Ram Janmabhoomi Temple. President Draupadi Murmu

0: और सोशल मीडिया हैंडल @AIRNewsHindi को फॉलो कर सकते हैं। ये आकाशवाणी है। ईरान की इस्लामिक रेवोल्यूशनरी गार्ड कोर ने जॉर्डन, बहरीन और कुवैत में अमेरिका के सैन्य ठिकानों पर मिसाइल और ड्रोन हमलों की जिम्मेदारी ली है। ईरान ने इसे हाल में उसके सैन्य ठिकानों पर अमेरिका द्वारा किए गए हमलों का जवाब बताया है। एक रिपोर्ट।
1: ईरान की सरकारी समाचार एजेंसी के अनुसार इस कार्रवाई में जॉर्डन के प्रिंस हसन हवाई अड्डे, बहरीन के शेख ईसा हवाई अड्डे और कुवैत में अली अल सलीम और अहमद अल जाबेर हवाई अड्डों को निशाना बनाया गया। IRGC ने दावा किया है कि इससे ईंधन भंडार, गोला बारूद भंडारण प्रतिष्ठानों, वायु रक्षा प्रणालियों और रडार ढांचे को नुकसान पहुंचा है। ईरान ने हुर्मुज जलडमरू मध्य में आगे किसी भी तरह की सैन्य कार्रवाई करने पर अमरीका को चेतावनी दी है। ये दावे की सेंट्रल कमांड सेंटकॉम के प्रमुख अभियान के बाद आए हैं, जिसमें ईरान में कई जगहों पर आक्रामक हमले किए गए थे। इन हमलों में कई सैन्य प्रतिष्ठानों को निशाना बनाया गया ताकि अंतर्राष्ट्रीय समुद्री व्यापार में बाधा डालने की ईरान की क्षमता को कमजोर किया जा सके। अमरीका ने कहा है कि ये हमले हुर्मुज जलडमरू मध्य की सुरक्षा और आवाजाही में स्वतंत्रता सुनिश्चित करने के उद्देश्य से किए गए थे। समाचार कक्ष से प्रियंका अरोड़ा।
0: वियतनाम के फूकोक द्वीप के पास नाव पलटने की घटना में जान गंवाने वाले 15 भारतीय पर्यटकों के पार्थिव शरीर आज विशेष विमान से भारत लाए जाएंगे। वियतनाम स्थित भारतीय दूतावास ने सोशल मीडिया पोस्ट में बताया कि हवाई जहाज मुंबई के छत्रपति शिवाजी महाराज अंतर्राष्ट्रीय हवाई अड्डे पर रात करीब 9:30 बजे उतरेगा। न्यूजीलैंड के अभिनेता सैम नील का 78 वर्ष की आयु में निधन हो गया है। वे जुरासिक पार्क और द पियानो जैसी फिल्मों में अपनी भूमिकाओं के लिए जाने जाते थे। भारत ने कतर के पूर्व अमीर शेख हमद बिन खलीफा अल थानी के निधन पर श्रद्धांजलि अर्पित करते हुए आज एक दिन का राजकीय शोक घोषित किया है। उनका कल निधन हो गया था। प्रधानमंत्री नरेंद्र मोदी ने उनके निधन पर शोक व्यक्त करते हुए कहा कि वे एक दूरदर्शी नेता थे। महिला क्रिकेट में लंदन के लॉर्ड्स में भारत के साथ एकमात्र टेस्ट में इंग्लैंड की टीम आज चौथे दिन अपनी दूसरी पारी में 6 विकेट पर 130 रन से आगे खेलना शुरू करेगी। भारत ने इंग्लैंड को 457 रन का लक्ष्य दिया है। भारत ने 269 रन की बढ़त बनाते हुए दूसरी पारी 7 विकेट पर 341 रन पर घोषित कर दी। विकेटकीपर और बल्लेबाज यास्तिका भाटिया लॉर्ड्स में टेस्ट शतक बनाने वाली पहली महिला क्रिकेटर बन गई हैं। इंग्लैंड पहली पारी में 170 रन पर ही सिमट गई थी। मौसम विभाग ने आज असम, मेघालय, बिहार और पश्चिम बंगाल में गंगा के मैदानी इलाकों में तेज बारिश का ऑरेंज अलर्ट जारी किया है। अगले 2 से 3 दिन तक अरुणाचल प्रदेश, पूर्वी उत्तर प्रदेश, नागालैंड, मणिपुर, मिजोरम, त्रिपुरा, ओडिशा, पश्चिम बंगाल के तराई क्षेत्रों, सिक्किम और उत्तराखंड में भी मूसलाधार बारिश की संभावना है। आंध्र प्रदेश, बिहार, झारखंड, ओडिशा, तेलंगाना, अंडमान निकोबार द्वीप समूह, जम्मू और कश्मीर और लद्दाख में 16 जुलाई तक बारिश का अनुमान है। घरेलू शेयर बाजार के प्रमुख सूचकांक आज सामान्य रूप से कारोबार कर रहे हैं। सेंसेक्स 20 अंक बढ़कर 77,589 पर और निफ्टी 7 अंक गिरकर 24,200 पर पहुंच गया। और अंत में मुख्य समाचार एक बार फिर। सर्वोच्च न्यायालय ने कहा किसी व्यक्ति की नागरिकता का निर्धारण और उसे विदेशी घोषित करने के लिए निष्पक्ष और वैध प्रक्रिया का पालन होना चाहिए। शीर्ष न्यायालय ने गुवाहाटी उच्च न्यायालय के 27 अपीलकर्ताओं को विदेशी घोषित करने के फैसले को रद्द किया। सर्वोच्च न्यायालय ने श्री राम जन्मभूमि मंदिर में चढ़ावा चोरी मामले की जांच कर रहे विशेष जांच दल से मौजूदा स्थिति की रिपोर्ट मांगी। राष्ट्रपति द्रौपदी मुर्मू ने तमिलनाडु में अमोनिया गैस रिसाव से प्रभावित झारखंड के श्रमिकों से जुड़े मामले का संज्ञान लिया। तत्काल कार्रवाई के आदेश। और महिला क्रिकेट में लॉर्ड्स में टेस्ट मैच के चौथे दिन भारत के साथ इंग्लैंड दूसरी पारी में 6 विकेट पर 130 रन से आगे खेलेगा। इसके साथ ही दोपहर समाचार का ये अंक समाप्त हुआ। नमस्कार।
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿಯ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಶಿವಶಂಕರಪ್ಪ ವಿರುದ್ಧ ಮಾಡಲಾದ ಆರೋಪಗಳ ಬಗ್ಗೆ ಅಗತ್ಯ ತನಿಖೆಗಾಗಿ ಸಂವಿಧಾನದ 317(1) ವಿಧಿಯಡಿಲಿ ಸುಪ್ರೀಂಕೋರ್ಟ್ಗೆ ಉಲ್ಲೇಖಿಸುವಂತೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಸ್ವಜನ ಪಕ್ಷಪಾತ ಸೇರಿದಂತೆ ಅವರ ವಿರುದ್ಧ ಕೇಳಿಬಂದಿರುವ ಆರೋಪಗಳ ಕುರಿತು ತನಿಖೆಗೆ ಶಿಫಾರಸು ಮಾಡಲಾಗಿದೆ. ಮುಂದಿನ ಆದೇಶದವರೆಗೆ ಹಿರಿಯ ಸದಸ್ಯರು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಧ್ಯಕ್ಷರ ಪುತ್ರಿಯೊಬ್ಬರು ತಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನು 40,000 ರೂಪಾಯಿ ಎಂದು ಘೋಷಿಸುವ ಮೂಲಕ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಯುವಕರ ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಗೆ ಸುಧಾರಣೆ ತರುವ ಅಗತ್ಯವಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಅಧಿಕಾರಿ ಇಲ್ಲವೇ ಸಂಸ್ಥೆ ಮೇಲೆ ಅನುಮಾನ ಬಂದಾಗ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ನೀಡಬೇಕು ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿರುವ ಆದೇಶವನ್ನು ಪ್ರಿಯಾಂಕ್ ಖರ್ಗೆ ಸ್ವಾಗತಿಸಿದ್ದಾರೆ.
3: ಯುವಕರ ಭವಿಷ್ಯವನ್ನು ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ನಮ್ಮ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂತಹ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಸಹಿಸಬಾರ್ದು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಳಿ ಧಾರವಾಡ, ಬೆಂಗಳೂರು, ಡೆಲ್ಲಿ, ಹೈದರಾಬಾದ್ ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ. ಸೊ ಇವತ್ತು ಏನಾಗಿದೆ, ನಿಜವಾಗ್ಲೂ ಬಹಳ ವಿಷಾದ. ಇಟ್ಸ್ ನಾಟ್ ಎ ಹೆಲ್ದಿ ಸೈನ್. ಬಟ್ ಇದನ್ನ ಸ್ಟ್ರೆಂಥನ್ ಮಾಡಬೇಕಾಗ್ತದೆ ಮತ್ತು ನಮ್ಮ ಯುವಕರ ಭವಿಷ್ಯವನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನ ಬಲವರ್ಧನೆ ಮಾಡಬೇಕು.
2: ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಹುಂಡಿ, ನಗದು, ಚಿನ್ನ, ಬೆಳ್ಳಿ ಭದ್ರತೆಗೆ ಸಂಬಂಧಿಸಿದಂತೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಸಿಸಿಟಿವಿ ಅಳವಡಿಕೆ, ಭಕ್ತರಿಗೆ ತಂಗಲು ಉತ್ತಮ ಕೊಠಡಿಗಳ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದಾರೆ. ಹುಂಡಿ ಇರುವ ಕಡೆ ಕ್ಯೂಆರ್ ಕೋಡ್ ಅಳವಡಿಸುವಂತೆ ಸಲಹೆ ನೀಡಿದ್ದಾರೆ. ಹುಂಡಿ ಎಣಿಕೆಯನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲಿ ನಡೆಸುವಂತೆ ತಿಳಿಸಿದ್ದಾರೆ. ಹುಂಡಿ ತೆರೆಯುವುದರಿಂದ ಹಿಡಿದು ಹುಂಡಿ ಎಣಿಕೆ ಮಾಡಿ ಬ್ಯಾಂಕ್ಗೆ ಹಸ್ತಾಂತರಿಸುವವರೆಗೆ ಕಡ್ಡಾಯವಾಗಿ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶದಲ್ಲಿ ತಿಳಿಸಿದ್ದಾರೆ. ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದ ಬೀದರ್, ರಾಯಚೂರು, ಚಿತ್ರದುರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಗಾಲ ಆವರಿಸಿದೆ. ಬರಪೀಡಿತ ಪ್ರದೇಶಗಳಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಒದಗಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಬಾರದೆ ಈ ಭಾಗದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗದೆ ರೈತರು ಪರದಾಡುತ್ತಿದ್ದಾರೆ. ತೊಗರಿ, ಸೂರ್ಯಕಾಂತಿ ಮತ್ತು ಹತ್ತಿಯಂತಹ ಪ್ರಮುಖ ಬೆಳೆಗಳನ್ನು ಬಿತ್ತನೆ ಮಾಡಲು ಸಾಧ್ಯವಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 16,000ಕ್ಕೂ ಹೆಚ್ಚು ಭ್ರೂಣಗಳು ನಾಪತ್ತೆಯಾಗಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ತಾಯಂದಿರ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಈ ಸರ್ಕಾರಕ್ಕೆ ಸ್ವಲ್ಪವೂ ಕನಿಕರವಿಲ್ಲ ಎಂದು ದೂರಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 5 ವರ್ಷದಲ್ಲಿ 16,116 ಭ್ರೂಣಗಳ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಕ್ಷಣವೇ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ತಮಿಳುನಾಡಿನಲ್ಲಿ ಬಕ್ರೀದ್ ಹಬ್ಬ ಸೇರಿದಂತೆ ಯಾವುದೇ ದಿನಗಳಲ್ಲಿ ಗೋಹತ್ಯೆ ಮಾಡದಂತೆ ಸಂಪೂರ್ಣ ನಿಷೇಧ ಹೇರಿ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಮದ್ರಾಸ್ ಹೈಕೋರ್ಟ್ನ ನಿರ್ದೇಶನವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿಕ್ರಮನಾಥ್ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರುಗಳನ್ನೊಳಗೊಂಡ ದ್ವಿಸದಸ್ಯ ಪೀಠವು ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದ್ದು ರಾಜ್ಯದಲ್ಲಿನ ಹಳೆಯ ನಿಯಂತ್ರಿತ ಗೋಹತ್ಯೆ ನಿಯಮವೇ ಸದ್ಯಕ್ಕೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದೆ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪಿಎಂ ಉಷಾ ಯೋಜನೆಯಡಿ ಶೈಕ್ಷಣಿಕ ಭವನ ನಿರ್ಮಾಣಕ್ಕೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಇಂದು ಚಾಲನೆ ನೀಡಿದರು. ಬೇದರಕಟ್ಟೆ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಉತ್ತೇಜನ ನೀಡಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲು ಪಿಎಂ ಉಷಾ ಯೋಜನೆ ಜಾರಿಗೆ ತಂದಿದೆ. ತುಮಕೂರು ವಿಶ್ವವಿದ್ಯಾಲಯಕ್ಕೆ 20 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು ಹೆಚ್ಚುವರಿಯಾಗಿ 40 ಕೋಟಿ ರೂಪಾಯಿ ಅನುದಾನ ನೀಡಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 4 ವಿಶ್ವವಿದ್ಯಾಲಯಗಳಿಗೆ ಪಿಎಂ ಉಷಾ ಯೋಜನೆಯಡಿ ಅನುದಾನ ನೀಡಲಾಗಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕುಲಪತಿ ಪ್ರೊಫೆಸರ್ ಜಿ ವೆಂಕಟೇಶ್ವರಲು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರು ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಹನುಮಂತಪ್ಪ ಅವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ, 2 ಬಾರಿ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಜಯನಗರ ಜಿಲ್ಲೆಯಾದ್ಯಂತ ಈವರೆಗೆ 99% ಗಣತಿ ನಮೂನೆ ನೀಡಲಾಗಿದ್ದು ಡಿಜಿಟಲೀಕರಣ ಮಾಡುವ ಪ್ರಕ್ರಿಯೆಯೂ ಸಹ ವೇಗವಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೋಂಗಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯು ತೀವ್ರಗತಿಯಲ್ಲಿ ಸಾಗುತ್ತಿದ್ದು ಎಲ್ಲಾ 253 ಮತಗಟ್ಟೆ ಕೇಂದ್ರಗಳಲ್ಲಿ ಒಟ್ಟು 212,696 ಗಣತಿ ನಮೂನೆಗಳನ್ನು ವಿತರಣೆ ಮಾಡಲಾಗಿದ್ದು 100% ಪ್ರಗತಿ ಸಾಧಿಸಲಾಗಿದೆ ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕ ಹಾಗೂ ತಾಲೂಕು ಮತದಾರ ನೋಂದಣಾಧಿಕಾರಿ ಎಂ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು 28 ಮಂದಿ ಗಾಯಗೊಂಡಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮದ ಬಳಿಯ ರಾಷ್ಟೀಯ ಹೆದ್ದಾರಿ 150A ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ ಸಂಪೂರ್ಣ ಜಖಂಗೊಂಡಿದೆ. ವಿಷಯ ತಿಳಿಯುತ್ತಿದ್ದಂತೆ ರಾಂಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
6: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
7: ಮೈಸೂರ್ ಸ್ಯಾಂಡಲ್
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
9: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೇ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕೆಹತೆ ಹೈ.
3: ಹಾಂ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೇ ಸಂಸ್ಕೃತಿ ಮೇ ಬಡೆ ಲೋಕ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ ಮುಜೆ ಯಾದ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾಂ ಹಾಂ ಗೊತ್ತಾಯ್ತು. ಚೋಟೆ ಮೂಹ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಹ್ ಮೇ ರಾಮ ನಾಮ್ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಛಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾಂ ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ ಅಬ್ ಮೇ ಕುಛ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೇ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾಂ ಹಾಂ ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾಂ ಕ್ಯೂ ನಹೀ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಭೂರಾ ಹೋತಾ ಹೈ, ಮನ್ ಮೇ ಕುಛ್ ಔರ್ ಬಾಹ್ರಿ ಕುಛ್ ಔರ್, ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಛ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ ನಾ ರಹೆಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ. ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೇ

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ವಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಸಂಜೆ 6:30. ಕೃಷಿ ರಂಗ ಕಾರ್ಯಕ್ರಮ 6:51. ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆಯ ಕುರಿತಾಗಿ ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರುಗುಂದ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಬಹುದು. ಇನ್ನು ಸಿರಿಗಂಧ 7:45. 9:15 ಎನ್ ಜಿ ರವಿಶೇಖರ್ ಹಾಡಿರುವ ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನವಿದೆ. ತಬಲಾ ಸಾಥ್ ಆದರ್ಶ ಶಣೈ, ಹಾರ್ಮೋನಿಯಂ ಸಹಕಾರ ಮಧುಸೂದನ್ ಭಟ್. ಇನ್ನು ರಾತ್ರಿ 10:00 ಕಾರ್ಯಕ್ರಮ ವನಿತಾ ವಿಹಾರ, ಕಾಡು ಕ್ಯಾಮರಾ ಮತ್ತು ಕಾಳಜಿ. ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಇವರೊಂದಿಗೆ ಆಶಾ. ವನಿತಾ ವಿಹಾರ ರಾತ್ರಿ 10:00. ಇನ್ನು 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರ.

ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: अब सारी स्त्रियां आगे बढ़ी और पहुंची उस जगह पर जहां पेड़ काटे जा रहे थे।
1: वृक्ष हमारे भाई हैं, हमारे पिता हैं,
2: बिल्कुल
1: इनकी रक्षा करना हमारा कर्तव्य है। जिन वृक्षों के कारण हम सांस लेते हैं, अन्न लेते हैं, दवा लेते हैं, आज जब उन्हें काटा जा रहा है तो आओ अपने प्राणों की आहुति देकर इनकी रक्षा करें।
3: लेकिन हम क्या करें, इनके पास तो हथियार है।
1: अरे डरो मत, भाग कर हर बहन एक एक पेड़ से चिपक जाए ताकि ये पेड़ न काट सके। भागो, चलो पकड़ लो
4: को बड़ी बहादुर बनती है।
1: हम जान दे देंगे मगर तेरे को नहीं छोड़ेंगे। अरे देखते क्या हो, चलाओ कुल्हाड़ी। अरे शिब्बा, शिब्बा तू तो हमारे गांव का ही है, मार अपनी बहनों को।
5: अरे साथियों देखते क्या हो, आगे बढ़ो और ये
0: इधर जंगल में ये हो रहा था और उधर आसपास के गांवों में ये खबर आग की तरह फैल गई। गांवों से लोग हथियार लेकर वहां आने लगे। जब पेड़ काटने वालों ने देखा कि अब उनकी दाल नहीं गल सकती तो फिर क्या था, उन्होंने वहां से भागने में ही अपनी भलाई समझी और सर पर पांव रखकर भाग खड़े हुए।
6: चिब्बू भाग ले यहां से,
7: भाग ले के बाद में भाग ले काट लेंगे।
0: सभी ने गौरा देवी और स्त्रियों के साहस की भूरी भूरी प्रशंसा की।
8: वाह भाई, ये गौरा ने तो बहुत कमाल का काम कर दिया।
9: ऐसी चिपकी पेड़ से किसने छोड़ा ही नहीं पेड़ को। अरे
10: वाह क्या बात है भाई, गौरा वाह, कमाल जीतती
1: है। तो हम सबका कर्तव्य है।
0: दोस्तों इसी रैणी गांव से शुरुआत हुई चिपको आंदोलन की, जो आज सारे संसार में प्रसिद्ध हो गया है।
11: एक गांव की कहानी अभी आपने सुना। ये कार्यक्रम और अब इसी के साथ हम आपसे आज के कार्यक्रम को विराम देने की आज्ञा चाहेंगे, तो अपने मित्र अजीत
12: और विमलेश को,
11: कुसुमलता,
12: जगबंधु,
11: चेतना
12: और मंजू जी के साथ आज्ञा दीजिए।
11: नमस्कार, नमस्कार।
13: उमंग उमंग उमंग उमंग।
14: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
15: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
16: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
17: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಈಗ ಕೇಳಿ ನ್ಯಾಯವಾಣಿ.
14: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
18: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರು.
2: ಮೇಡಮ್ ನಮಸ್ಕಾರ.
19: ನಮಸ್ತೆ ಸರ್.
2: ಈಗ ನಾವು ಇವತ್ತು ಪ್ರತಿಯೊಂದನ್ನು ಕೂಡ ಮೊಬೈಲ್ನಲ್ಲೇ ಎಲ್ಲ ಮಾಹಿತಿ ಸಿಗಬೇಕು ಅಂತೀವಿ. ನಮ್ಮ ಮುಷ್ಟಿನಲ್ಲಿ ಇವತ್ತು ಇಡೀ ಜಗತ್ತೇ ಇದೆ ಅಂತ ಹೇಳಿ ಹೇಳ್ತೀವಿ. ಎಲ್ಲ ಮಾಹಿತಿಗಳು ಇಲ್ಲಿ ಸಿಗಬೇಕು, ಪ್ರತಿಯೊಂದು ಕೂಡ ಕೂತ್ ಕೂತಲ್ಲೇ ಮಾಡ್ಕೋಬೇಕು. ಸರ್ಕಾರದ ಎಲ್ಲ ಸೌಲಭ್ಯಗಳು ಕೂಡ ಇವತ್ತು ಮೊಬೈಲ್ನಲ್ಲಿ ಸಣ್ಣ ಸಣ್ಣ ಆ್ಯಪ್ಗಳ ಮೂಲಕವಾಗಿ ಸಿಗ್ತಾ ಇದೆ. ದಯಮಾಡಿ ಕಾನೂನಿನ ವಿಷಯದಲ್ಲಿ ನಾವು ಮಾಹಿತಿ ಪಡಿಬೇಕಂದ್ರೆ ಕೋರ್ಟಿನ ಕೇಸುಗಳಿರ್ತವೆ, ಅಥವಾ ಯಾವ ಕೇಸ್ ಎಲ್ಲಿವರೆಗೆ ಬಂತು ಅಂತ ಅನ್ನೋದು ಗೊತ್ತಿರಲ್ಲ, ಯಾರು ಯಾರ ವಿರುದ್ಧವಾಗಿ ಕಾನೂನು ಸಮರ ನಡೀತಾ ಇದೆ ಅಂತ ಅನ್ನೋದು ಗೊತ್ತಾಗಲ್ಲ. ಒಂದು ಸಾರ್ವಜನಿಕ ಮಾಹಿತಿನೂ ಆಗಿರಬಹುದು. ಅದ್ರ ಬಗ್ಗೆ ಮಾಹಿತಿ ಪಡಿಬೇಕಂದ್ರೆ ಆನ್ಲೈನ್ ಮೂಲಕವಾಗಿ ಈ ಮಾಹಿತಿ ಪಡೀಲಿಕ್ಕೆ ಸಾಧ್ಯವಾ?
19: ಖಂಡಿತ ಸಾಧ್ಯ ಇದೆ. ಈಗ ನಾನು ಒಂದು ಕೇಸ್ ಅನ್ನ ಫೈಲ್ ಮಾಡಿದ್ದೀನಿ ಅಂದಾಗ ಆ ಕೇಸು ಯಾವ ಹಂತದಲ್ಲಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ಹೈಕೋರ್ಟ್ ಅಲ್ಲಿ ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ ಮೂಲಕ ನಾವು ತಗೋಬಹುದು. ಅದೇ ರೀತಿ ನಾವು ಈ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಈ ಕಡೆನಲ್ಲೆಲ್ಲ ಆದ್ರೆ ಈ ಕೋರ್ಟ್ಸ್ ಆ್ಯಪ್ ಅಂತ ಇರುತ್ತೆ. ಈ ಕೋರ್ಟ್ಸ್ ಆ್ಯಪ್ಗೆ ನಾವು ಹೋದಾಗ ಅದನ್ನಂದ್ರೆ ನಾವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಅದನ್ನು ನಾವು ಡೌನ್ಲೋಡ್ ಮಾಡಿ ಈ ಕೋರ್ಟ್ಸ್ ಆ್ಯಪ್ನಲ್ಲಿ ನಾವು ನಮ್ಮ ಒಂದು ಕೇಸಿನ ಬಗ್ಗೆ ನಾವು ಅಲ್ಲಿ ಫೀಲ್ಡ್ ಮಾಡಿದಾಗ ಅದನ್ನು ನಾವು ಎಷ್ಟು ಯಾವ ರೀತಿ ಯಾವ ಒಂದು ಹಂತದಲ್ಲಿ ನಡೀತಾ ಇದೆ, ಈಗ ನೋಟಿಸ್ಗೆ ಹೋಗಿದೆಯಾ, ಎವಿಡೆನ್ಸ್ಗೆ ಹೋಗಿದೆಯಾ, ಆರ್ಗ್ಯುಮೆಂಟ್ಸ್ಗೆ ಹೋಗಿದೆಯಾ, ಇಲ್ಲ ಒಂದು ಐ ಎ ಹಾಕಿದಾರ, ಐ ಎನಲ್ಲಿ ಯಾವ ರೀತಿ ಆರ್ಡರ್ಸ್ ಆಗಿದೆ ಅನ್ನೋದನ್ನು ಸಹ ನಾವು ನೋಡ್ಬೋದು. ಈಗ ಕೆಲವೊಂದು ಕಡೆ ಮಾಹಿತಿಗಳನ್ನ ಕೊಟ್ಟಿರ್ತಾರೆ, ಕೆಲವೊಂದು ಕಡೆ ಮಾಹಿತಿಗಳನ್ನ ಕೊಟ್ಟಿರಲ್ಲ. ಅಂದ್ರೆ ಈಗ ಒಂದು MC ಪ್ರಕರಣದಲ್ಲಾದ್ರೆ ಅಲ್ಲಿ ಬಂದಿದ್ರು ಅನ್ನೋದ್ರ ಮಾತ್ರ ಇರುತ್ತೆ ಹೊರತು ಅದ್ರ ಮೇಲೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿರಲ್ಲ. ಅದೇ ನಾವೊಂದು ಕ್ರಿಮಿನಲ್ ಕೋರ್ಟ್ ಅಲ್ಲಿ ಇಷ್ಟು ಜನ ಪ್ರೆಸೆಂಟ್ ಇದ್ರು, ಇಷ್ಟು ಜನ ಹಾಜರಿದ್ದು, ಈ ರೀತಿ ಮುಂದುವರಿತಿರುತ್ತೆ, ಇಲ್ಲ ಇವರಿಗೆ NBW ಇಶ್ಯೂ ಆಗಿರುತ್ತೆ ಅನ್ನೋದ್ರ ಮಾಹಿತಿನ ಕ್ರಿಮಿನಲ್ ಪ್ರಕರಣದಲ್ಲಿ ನಾವು ನೋಡಬಹುದು.
2: ಕೆಲವು ಕೆಲವು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಬರಲ್ಲ ಅಂತ ಇರುತ್ತೆ, ಅವಾಗ ಏನ್ ಮಾಡ್ತಾರೆ ಮೇಡಮ್?
19: ಅಲ್ಲ, ಖಾಸಗಿ ಆದಂತಹ ಒಂದು ಮಾಹಿತಿಗಳನ್ನ ಮಾತ್ರ ಕೊಡ್ಲಿಕ್ಕೆ ಬರೋದಿಲ್ಲ. ಈ ವಿಷಯದಲ್ಲಿ ಹೇಳಬೇಕು ಅಂತಂದ್ರೆ ಈಗ ಯಾಕೆಂದ್ರೆ ಏನು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿನಲ್ಲಿ ಈಗ ನನ್ನ ಒಂದು ಪೂರ್ಣ ಮಾಹಿತಿನ ನನ್ನ ಪರ್ಸನಲ್ ಮಾಹಿತಿನ ಕೊಡಿ ಅಂತ ಯಾವ್ದಾದ್ರು ಒಂದು ಆಫೀಸ್ಗೆ ಹೋಗಿ ಕೇಳಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದ್ರೆ ಅದು ನನ್ನ ಪರ್ಸನಲ್, ಸೊ ನನ್ನ ಪರ್ಸನಲ್ ಆಗಿರೋದನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಅದೇ ನಾನು ಬೇರೆ ಆಗಿದ್ರೆ ನಾವು ಅದನ್ನು ಕೊಡ್ಲೇಬೇಕಾಗತ್ತೆ. ಇದು ಯಾಕೆಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿನಲ್ಲಿ ಅದು ಇದೆ, ವಿತಿನ್ 30 ಡೇಸ್ ಒಳಗಡೆ ಅವರು ಒಂದು ಅಪ್ಲಿಕೇಶನ್ ಬಂದಂತ ಸಮಯದಲ್ಲಿ ಕೊಡ್ಬೇಕಾಗಿಲ್ಲ
2: ಮಾಹಿತಿ ಸಿಗುತ್ತೆ ಅಂತ. ಈಗ ನೇರವಾಗಿ ಕಾನೂನಿನ ಎಲ್ಲ ಪ್ರೊಸೀಡಿಂಗ್ಸು ಅಥವಾ ವಾದ ಯಾವಾಗಿದೆ, ದಿನಾಂಕ ಯಾವಾಗಿದೆ, ಮುಂದಿನ ಹಿಯರಿಂಗ್ ಯಾವಾಗಿದೆ, ಎಲ್ಲ ಇತ್ಯಾದಿ ಎಲ್ಲ ಮಾಹಿತಿಗಳು ಕೂಡ ಅಲ್ಲಿ ಸಿಗುತ್ತೆ ಅಂತಂದಂಗೆ ಆಯ್ತು. ಇವಾಗ ಇನ್ನೊಂದು ಏನಂದ್ರೆ ಈಗ ಪಾಟಿ ಸವಾಲು ನಡೀತಿರ್ತದಲ್ಲ ಕೋರ್ಟಲ್ಲಿ ವಾದ ವಿವಾದಗಳು, ಅದು ಕೂಡ ನೇರ ಪ್ರಸಾರ ಆಗಬೇಕು ಅಂತಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂತ ಹೇಳಿ ನಾವೆಲ್ಲ ಓದ್ತಿದ್ವಿ ಪೇಪರ್ನಲ್ಲಿ. ಹಾಗೆ ಮನೆಯಲ್ಲಿ ಕೂತ್ಕೊಂಡು ಕೋರ್ಟಲ್ಲಿ ನಡೀತಾ ಇರುವಂತಹ ವಾದ ವಿವಾದಗಳನ್ನು ಕೂಡ ಕೇಳುವಂತಹ ಕಾಲ ಇದೆಯಾ?
19: ಖಂಡಿತ, ಇದನ್ನ ನಮ್ಮ ಸಿಟಿ ಸಿವಿಲ್ ಕೋರ್ಟ್ಗಿನ್ನೂ ಅಪ್ಲೈ ಮಾಡಿಲ್ಲ. ಈಗ ನಾವು ಸಹ ನೋಡ್ತಾ ಇರೋ ಪ್ರಕಾರ ಹೈಕೋರ್ಟ್ನಲ್ಲಿ ಕೆಲವೊಂದು ವಾದಗಳು ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಈಗಲೂ ನೋಡ್ತಾ ಇದೀವಿ, ಯೂಟ್ಯೂಬ್ನಲ್ಲಿ ತೆಗೆದು ಸಹ ಅವತ್ತೊಂದು ದಿನದಿಂದ ಏನೇನಿದೆ ಅನ್ನೋದು ಸಹ ನಾವು ನೋಡಬಹುದು.
2: ಇದಂತ ನೋಡಬಹುದು. ಒಟ್ಟ ಆನ್ಲೈನ್ ಮೂಲಕವಾಗಿ ಪ್ರತಿಯೊಂದು ಕೂಡ ಪಾರದರ್ಶಕವಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೆ ಕಾನೂನಿನ ವಿಷಯಗಳು ಕೂಡ ಹೊರತಾಗಿಲ್ಲ, ಎಲ್ಲವನ್ನು ಕೂಡ ತಿಳಿಸಲಿಕ್ಕೆ ಸಾಧ್ಯ ಇದೆ ಅಂತಾನು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವಕೀಲರಾದ SP ಗೀತಾ ಮೇಡಮ್ ಅವರೇ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
19: ನಮಸ್ತೆ ಸರ್.
14: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
16: ಆಕಾಶವಾಣಿ FM ರಾಯಂಬ ಕೇಳ್ತಾ ಇದ್ದೀರಿ. ಸ್ನೇಹಿತರೆ, ಇಲ್ಲೊಂದು
17: ವಿಷಯ ಇದೆ ಕೇಳಿ. ಭಾರತೀಯ ವಾಯುಪಡೆಯು ಭಾರತದ ಗೂರ್ಖಾ ನೇಪಾಳ ಪುರುಷ ಅಭ್ಯರ್ಥಿಗಳನ್ನು ಭಾರತೀಯ ವಾಯುಪಡೆಗೆ ಏರ್ಮ್ಯಾನ್ ಆಗಿ ಗ್ರೂಪ್ ವೈ ತಾಂತ್ರಿಕವಲ್ಲ

ವೈದ್ಯಕೀಯ ಸಹಾಯಕ ವೃತ್ತಿಗೆ ಸೇರೋದಕ್ಕೆ ನೇಮಕಾತಿ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸ್ತಾ ಇದೆ. ಏರ್ಮ್ಯಾನ್ ಪ್ರವೇಶ 2/2027. ಆನ್ಲೈನ್ಗೆ ನೋಂದಣಿ ಮಾಡಿಕೊಳ್ಳೋದಕ್ಕೆ ಇರುವಂತಹ ದಿನಾಂಕಗಳು ಹೀಗಿದೆ: 6 ಜುಲೈ 2026 26 ಜುಲೈ 2026 ತನಕ. ಹಾಗೆ ಆನ್ಲೈನ್ ಪರೀಕ್ಷೆಯ ದಿನಾಂಕ 22 ಸೆಪ್ಟೆಂಬರ್ 2026 ಹಾಗೂ 23 ಸೆಪ್ಟೆಂಬರ್ 2026 ಇರುತ್ತೆ. ನೀವು ನೋಂದಣಿ ಮಾಡ್ಕೋಬೇಕು ಅಂತಂದರೆ ವೆಬ್ ಪೋರ್ಟಲ್ iifrecruitment.edsel.co.in ಲಾಗಾನ್ ಆಗಬೇಕು. ಶೈಕ್ಷಣಿಕ ಅರ್ಹತೆ, ಪ್ರವೇಶ ಮಟ್ಟದ ಅರ್ಹತೆ, ವೈದ್ಯಕೀಯ ಮಾನದಂಡಗಳು, ನಿಯಮಗಳು ಹಾಗೆ ಷರತ್ತುಗಳ ವಿವರವಾದ ಮಾಹಿತಿಗಾಗಿ ನೀವು iifrecruitment.edsel.co.inಗೆ ಲಾಗಾನ್ ಮಾಡಿ. ಭಾರತೀಯ ವಾಯುಪಡೆಯು ಭಾರತದ ಗೂರ್ಖಾ ನೇಪಾಳ ಪುರುಷ ಅಭ್ಯರ್ಥಿಗಳನ್ನು ವಾಯುಪಡೆಗೆ ಏರ್ಮ್ಯಾನ್ ಆಗಿ ಗ್ರೂಪ್ ವೈ ವೈದ್ಯಕೀಯ ಸಹಾಯಕ ವೃತ್ತಿಗೆ ಸೇರೋದಕ್ಕೆ ಈ ಒಂದು ನೇಮಕಾತಿಯ ಆದೇಶವನ್ನು ಹೊರಡಿಸಿದೆ. ಇದರ ಬಗ್ಗೆ ಹೆಚ್ಚಿನ ವಿವರ ಬೇಕು ಅಂದರೆ ಹೇಳಿದಂತಹ ವೆಬ್ಸೈಟ್ಗೆ ಲಾಗಾನ್ ಆಗಿ ವಿಷಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ.

ಆಕಾಶವಾಣಿ ಎಫ್ಎಂ ರೈಮೋ ಕೇಳ್ತಾ ಇದ್ದೀರಿ. ಇದೀಗ ನಾವಿದ್ದೇವೆ ಹೊಂ ಬಿಸಿಲಿನ ಹೊತ್ತಿನಲ್ಲಿ. ಪ್ರಶ್ನೆಗಳು ರೆಡಿಯಾಗಿದೆ, ಮತ್ತೆ ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿಯಾಗಿ ಇರ್ತೀರಿ ಅಂತ ಗೊತ್ತು. ಮೊದಲ ಪ್ರಶ್ನೆ ಹೀಗಿದೆ, ನಾನಾ ಪಟೇಕರ್ಗೆ ಬೆಸ್ಟ್ ಆಕ್ಟರ್ ಕ್ಯಾಟಗರಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಚಿತ್ರ ಯಾವುದು? ನಾನಾ ಪಟೇಕರ್ಗೆ ಬೆಸ್ಟ್ ಆಕ್ಟರ್ ಕ್ಯಾಟಗರಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಂತಹ ಚಿತ್ರ ಯಾವುದು? ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈಮ ಕೇಳ್ತಾ ಇದ್ದೀರಿ. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಎನ್ಆರ್ ಪ್ರಸಾದ್, ಬಿಂದು ಪ್ರಕಾಶ್, ಚಂದ್ರಪ್ಪ, ಬೂದಿಗೆರೆ ಮುರಳಿ, ಸುಬ್ರಹ್ಮಣ್ಯ, ಜಯನ್, ಸಿಎನ್ ಲಕ್ಷ್ಮಣ, ಪ್ರಸನ್ನಕುಮಾರ್, ಎನ್ಜಿ ಬಸವರಾಜ್, ದೇವಿ ಸಿಂಗ್, ಸುಭಾನ್ ಕೋರಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಮತ್ತಷ್ಟು ಜನ ಸರಿ ಉತ್ತರ ಕಳಿಸಿದ್ದೀರಿ. ಆದರೆ ಮೊದಲಿಗೆ ಸರಿ ಉತ್ತರ ಕಳಿಸಿದ 10 ಜನರ ಹೆಸರನ್ನೇ ನಾವು ಹೇಳೋದ್ರಿಂದ ನಿಮ್ಮ ಹೆಸರನ್ನ ಹೇಳೋದಕ್ಕೆ ಆಗ್ತಿಲ್ಲ. ಖಂಡಿತ ಬೇಜಾರು ಮಾಡ್ಕೋಬೇಡಿ. ನಾನಾ ಪಟೇಕರ್ಗೆ ಬೆಸ್ಟ್ ಆಕ್ಟರ್ ಕೆಟಗರಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಂತಹ ಚಿತ್ರ ಯಾವುದು ಅಂತ ಕೇಳಿದ್ದೆ. ಕ್ರಾಂತಿವೀರ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಕೆಲವರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ ಅಂತ ಅನ್ಸುತ್ತೆ. ಪರಿಂದಾ ಅಂತ ಕಳಿಸಿದ್ರಿ. ಪರಿಂದಾ ಚಿತ್ರಕ್ಕೂ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು ಹೌದಾದ್ರೂ ಬೆಸ್ಟ್ ಆಕ್ಟರ್ ಕೆಟಗರಿಯಲ್ಲಿ ಸಿಕ್ಕಿದ್ದು ಕ್ರಾಂತಿವೀರ್ ಚಿತ್ರಕ್ಕಾಗಿ. ಹಾಗಾಗಿ ಕ್ರಾಂತಿವೀರ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಮತ್ತಿನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ನಾನಾ ಪಟೇಕರ್ ಹಾಗೆಯೇ ಇರ್ಫಾನ್ ಖಾನ್ ಅವರಿಗೆ ಫಿಲಮ್ ಫೇರ್ ಪ್ರಶಸ್ತಿ ವಿಚಾರದಲ್ಲಿ ಒಂದು ಸಾಮ್ಯತೆ ಇದೆ. ಏನು ಅಂದರೆ, ಇವರಿಗೆ ಬೆಸ್ಟ್ ಆಕ್ಟರ್, ಹಾಗೆಯೇ ಸಪೋರ್ಟಿಂಗ್ ಆಕ್ಟರ್, ಹಾಗೆ ಬೆಸ್ಟ್ ವಿಲನ್, ಹೀಗೆ ಮೂರು ಕೆಟಗರಿಯಲ್ಲೂ ಕೂಡ ಫಿಲಮ್ ಫೇರ್ ಪ್ರಶಸ್ತಿಗಳು ಸಿಕ್ಕಿದೆ. ಆದರೆ ಈ ಒಂದು ಭಾಗ್ಯ ಬಹಳಷ್ಟು ಜನರಿಗೆ ಇರೋದಿಲ್ಲ. ತುಂಬ ಅಪರೂಪದ ಸಾಧನೆ ಇವರಿಬ್ಬರದ್ದು ಅಂತ ಹೇಳಬಹುದು. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಮತ್ತಿದೀಗ ಹೊಂಬಿಸಲಿನಲ್ಲಿ ಮುಂದಿನ ಪ್ರಶ್ನೆ ಹೇಗಿದೆ? 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್, 5 ಜನ ಚಿತ್ರ ಸಾಹಿತಿಗಳು, 5 ಸಿನಿಮಾಟೋಗ್ರಾಫರ್ಸ್, 5 ಕಲಾ ನಿರ್ದೇಶಕರು ಅಂದರೆ ಆರ್ಟ್ ಡೈರೆಕ್ಟರ್ಸ್, 5 ಸಂಭಾಷಣೆಕಾರರು, ಹೀಗೆ 5 ಜನರನ್ನು ಒಳಗೊಂಡಂತಹ ಮಲ್ಟಿ ಸ್ಟಾರರ್ ಮೂವಿ ಕನ್ನಡದಲ್ಲಿ ಒಂದು ಬಂದಿತ್ತು. ಭಾರಿ ಸದ್ದು ಮಾಡಿತು ಮತ್ತು ಯಶಸ್ವಿ ಚಿತ್ರ ಅಂತ ಹೇಳಬಹುದು. ಇವತ್ತಿಗೂ ಈ ಚಿತ್ರದ ಹಾಡುಗಳು FM ಸದಾ ಕಾಲ ಪ್ಲೇ ಆಗ್ತಾ ಇರುತ್ತೆ. ಯಾವುದು ಈ ಕನ್ನಡ ಚಿತ್ರ ಅಂತ ನೀವು ಗೆಸ್ ಮಾಡಿ ನಮಗೆ ತಿಳಿಸಿ. ತುಂಬ ಹಿಂದಿನ ಚಿತ್ರ ಏನಲ್ಲ, ಈಗ ಒಂದು 10 ವರ್ಷಗಳ ಒಳಗೇನೆ ಬಂದಿರುವಂತಹ ಚಿತ್ರ ಅಂತ ಹೇಳಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಯಾವುದು ಈ ಕನ್ನಡ ಚಿತ್ರ? 5 ಜನರು ಪ್ರತಿಯೊಂದರಲ್ಲೂ ಕೂಡ, ಪ್ರತಿ ಕೆಟಗರಿಯಲ್ಲೂ ನಾ ಹೇಳಿದ್ದಲ್ಲ, ಆ ಎಲ್ಲ ಕೆಟಗರಿಯಲ್ಲೂ 5 ಜನರನ್ನು ಒಳಗೊಂಡಂತಹ ಕನ್ನಡದ ಚಿತ್ರ ಯಾವುದು?

AK-47 ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ನೇತ್ರಾ, ರಘುನಾರಾಯಣ್, ಪದ್ಮಶ್ರೀ, ವಾಣಿಶ್ರೀ, ಜಾಫರ್, ನೋಬಲ್, ಹಾಗೆ ವೇದಾ ಶೆಟ್ಟಿ, ಚಂದ್ರಕಾಂತ್, ಪರಶುರಾಮ್, ಹಾಗೆ ತಿರುಕನ ಬಳಗ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್, 5 ಚಿತ್ರ ಸಾಹಿತಿಗಳು, 5 ಸಿನಿಮಾಟೋಗ್ರಫರ್ಸ್, 5 ಆರ್ಟ್ ಡೈರೆಕ್ಟರ್ಸ್, 5 ಸಂಭಾಷಣೆಕಾರರನ್ನ ಹೊಂದಿದ್ದಂತಹ ಚಿತ್ರ ಅನ್ನುವಂಥ ಹೆಗ್ಗಳಿಕೆಯೊಂದಿಗೆ ಬಂದಂತಹ ಕನ್ನಡದ ಮಲ್ಟಿ ಸ್ಟಾರರ್ ಮೂವಿ. ಇತ್ತೀಚೆಗೆ ಈ ಒಂದು 10 ವರ್ಷಗಳಿಂದ ಈಚೆಗೆ ಬಂದಂತಹ ಚಿತ್ರ ಅಂತ ಹೇಳಿದೆ. ಸರಿಯಾದಂತಹ ಉತ್ತರ ಚೌಕ ಆಗಿತ್ತು. ಚೌಕ ಚಿತ್ರಕ್ಕೆ ಎಲ್ಲವನ್ನು ಕೂಡ ಆರೋಪಿಸಿಕೊಂಡಿದ್ರು. ಹಾಗೆ ಈ ಚಿತ್ರ ಬ್ಲಾಕ್ ಬಸ್ಟರ್ ಮೂವಿಯಾಗಿ ಕೂಡ ಹೆಸರು ಮಾಡಿತು. ಚಿತ್ರರಂಗದ ಅನೇಕ ದಿಗ್ಗಜರು ಕಾಣಿಸ್ಕೊಂಡಿದ್ರು ಈ ಒಂದು ಸಿನಿಮಾದಲ್ಲಿ. ಮತ್ತೆ ಸಿನಿಮಾದ ಕಥಾ ಹಂದರವು ಅಷ್ಟೇ ಚೆನ್ನಾಗಿತ್ತು, ಅಷ್ಟೇ ಸಶಕ್ತವಾದಂತಹ ನಿರೂಪಣೆ ಕೂಡ ಇತ್ತು. 3 ಗಂಟೆಗಳ ಕಾಲ ಇದ್ದಂತಹ ಸಿನಿಮಾನ ಎಲ್ಲೂ ಕೂಡ ಓಡಿಸದೆ, ಎಲ್ಲೂ ಕೂಡ ಮಿಸ್ ಮಾಡದೆ, ಮಧ್ಯದಲ್ಲಿ ಆಸಕ್ತಿ ಕಳೆದುಕೊಳ್ಳದ ಹಾಗೆ ನೋಡುವಂತೆ ತೆಗೆದಿದ್ರು ಸಿನಿಮಾನ. ನೀವು ಮಿಸ್ ಮಾಡದೆ ನೋಡೇ ಇರ್ತೀರಾ. ಮತ್ತಾಗ್ಲೇ ಹೇಳಿದೆ, FM ನಲ್ಲಿ ಸದಾ ಕಾಲ ಹಾಡು ಕೇಳಿ ಬರ್ತಾನೆ ಇರುತ್ತೆ ಅಂತ. ಇಲ್ಲ ತುರ್ತಿನಲ್ಲಿ ಗಿಚ್ಚಿದ ಹಾಡು ಹಾಕ್ತಾ ಇರ್ತೀವಿ, ಇಲ್ಲ ಅಪ್ಪ ಐ ಲವ್ ಯು ಪ ಅನ್ನೋಂತ ಹಾಡು ಹಾಕ್ತಾ ಇರ್ತೀವಿ. ಒಟ್ಟಿನಲ್ಲಿ ಈ ಸಿನಿಮಾದ ಹಾಡುಗಳು ಕೂಡ ಅಷ್ಟೇ ಜನಪ್ರಿಯ ಆಗಿತ್ತು. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಭಾರತದಲ್ಲಿ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಅನ್ನ ಯಾವತ್ತು ಆಚರಿಸಲಾಗುತ್ತೆ? ಭಾರತದಲ್ಲಿ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಅನ್ನ ಯಾವತ್ತು ಆಚರಿಸಲಾಗುತ್ತೆ? ನಮ್ಮ ಪ್ರಶ್ನೆ ಇದು. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಭಾರತದಲ್ಲಿ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಅನ್ನ ಯಾವತ್ತು ಆಚರಿಸಲಾಗುತ್ತೆ ಅಂತ ಕೇಳಿದೆ. July 1 ಅನ್ನೋದು ಸರಿಯಾದಂತಹ ಉತ್ತರ. ಜಯಶ್ರೀ, ಸುನೀಲ್, ಸುಧಾಮೂರ್ತಿ, ಶ್ರೀನಾಥ್, ಸುಷ್ಮಾ ಕಾರ್ತಿ, ಗಜಾನನ ಭಟ್, ಹೊನೂರ್ ಅಲಿ, ಹಾಗೆ ನಂದಿನಿ, ಪೂರ್ಣಿಮಾ, ಮಂಜುನಾಥ್, ಇಂದರ್ಗಿ, ರಾಜ್ಕುಮಾರ್ ಕಾತರ್ಕಿ, ಇಷ್ಟು ಜನರ ಉತ್ತರ ಬೇಗ ತಲುಪಿತು ಮತ್ತು ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಭಾಗ ಆಗೋಕೆ ಬಯಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಪ್ರೀತಿ ಹಾಗೆ ಧನ್ಯವಾದಗಳು. ಪ್ರತಿದಿನ ಕೂಡ ಮಿಸ್ ಮಾಡದೆ 3:35-4 ಗಂಟೆಯ ತನಕ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಳಿಸಬಹುದು. ಮತ್ತು ಚಂದದ ಗೀತೆಗಳಂತೂ ಸದಾಕಾಲ ನಿಮ್ಮ ಜೊತೆಯಾಗಿ ಇರುತ್ತೆ. ಅಂದಹಾಗೆ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಕುರಿತಾಗಿ ಹೇಳಬೇಕು ಅಂತಂದರೆ ಎಷ್ಟೋ ಜನರ ಕನಸು CA ಆಗಬೇಕು ಅನ್ನೋದು, ಮತ್ತು CA ಆಗಬೇಕು ಅನ್ನುವಂತಹ ಕನಸಿನೊಂದಿಗೆ ಓದುವಂತಹ ಮಕ್ಕಳಿಗೆ ಪ್ರತಿ ದಿನವೂ ಕೂಡ ಒಂದು ಯಜ್ಞದ ಹಾಗೆ, ಒಂದು ಧ್ಯಾನದ ಹಾಗೆ, ಒಂದು ತಪಸ್ಸಿನ ಹಾಗೆ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಖಂಡಿತ ಆಗೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಾಸ್ ಪರ್ಸೆಂಟೇಜ್ ತುಂಬ ಕಡಿಮೆ ಇರುವಂತಹ ಎಕ್ಸಾಮ್ಗಳಲ್ಲಿ CA ಕೂಡ ಒಂದು. CA, CMA, CS ಮೂರು ಮಾಡಿ ಟ್ರಿಪ್ಲಿಕೇಟ್ ಮಾಡಬೇಕು ಅನ್ನೋಂಥ ಆಸೆ ಕೆಲವರದಾದರೆ, ಇನ್ನು ಕೆಲವರದ್ದು ಅಟ್ಲೀಸ್ಟ್ CA ಆದರೂ ಮಾಡ್ಕೊಂಡ್ಬಿಡಬೇಕು ಅಂತ. ಈಗೆಲ್ಲ ಕೂಡ ಇಂಟಿಗ್ರೇಟೆಡ್ ಕೋರ್ಸಸ್ ಬಂದಿದೆ, ಹಾಗಾಗಿ PUC ಆದ ನಂತರವೇ ಜೊತೆ ಜೊತೆಗೆ CA ಎಕ್ಸಾಮ್ಸ್ಗೂ ಕೂಡ ಪ್ರಿಪೇರ್ ಆಗುವಂಥವರ ಸಂಖ್ಯೆ ದೊಡ್ಡದಿದೆ. ಮತ್ತು ತುಂಬ ಸಣ್ಣ ವಯಸ್ಸಿಗೆ CA ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಿದಂತಹ ಜನರು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾರೆ. ಆದರೆ ಒಂದು ಸಮಯಕ್ಕೆ CA ಪಾಸ್ ಮಾಡಿದ್ದಾರೆ ಅಂತಂದರೆ ವಾವ್, ಕಣ್ಣಲ್ಲಿ ಎಂಥ ನಕ್ಷತ್ರ ಇರ್ತದೆ ಗೊತ್ತಾ ನೋಡಿದವರ ಕಣ್ಣಲ್ಲಿ. ಇರಲಿ, ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. 4:15 ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಕಾಲೇಜ್ ಡೇಸ್ ಮತ್ತು ಸ್ಕೂಲ್ ಡೇಸ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡುವಂತಹ ಸ್ಪೋರ್ಟ್ಸ್ ಇರಬಹುದು, ಕಲಿಯುವಂತಹ ಯೋಗ, ಡಾನ್ಸ್ ಅಥವಾ ಜಿಮ್ ಟ್ರೈನಿಂಗ್, ಈ ಥರದ್ದು ಏನನ್ನು ಮಾಡ್ತೀವಿ ಅದು ನಮಗೆ ಬರೀ ಅಕಾಡೆಮಿಕ್ಸ್ ಮಾತ್ರ ಅಲ್ಲ, ಪ್ರೊಫೆಷನಲ್ ಲೈಫ್ನಲ್ಲೂ ಕೂಡ ಎಷ್ಟೋ ಅನುಕೂಲ ಮಾಡಿಕೊಟ್ಟಿರುತ್ತೆ. ಮತ್ತು ಎಷ್ಟೋ ಸಲ ಇದನ್ನೆಲ್ಲ ಕೂಡ ಜೊತೆ ಜೊತೆಗೆ ತೆಗೆದುಕೊಂಡು ಹೋಗೋದ್ರಿಂದ ಬರೀ ಫಿಸಿಕಲ್ ಸ್ಟ್ಯಾಮಿನಾ ಮಾತ್ರ ಅಲ್ಲ, ಮೆಂಟಲ್ ಸ್ಟ್ಯಾಮಿನಾ ಕೂಡ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಅನುಭವಕ್ಕೆ ಕೂಡ ಬಂದಿರಬಹುದು. ಹಾಗಾಗಿ ನಾವಿವತ್ತು ಕೇಳ್ತಾ ಇರೋದು ನಿಮ್ಮ ಬಾಲ್ಯದಲ್ಲಿ ಇರಬಹುದು ಅಥವಾ ತಾರುಣ್ಯದ ದಿನಗಳಲ್ಲಿ ಇರಬಹುದು, ನೀವು ಕಲಿತಂತಹ ಕ್ರೀಡೆ, ಹಾಗೆ ನೀವು ಮಾಡ್ತಾ ಇದ್ದಂಥ ವ್ಯಾಯಾಮ, ಯೋಗ, ಧ್ಯಾನ ಇತ್ಯಾದಿಗಳು ಹೇಗೆ ನಿಮ್ಮ ಬದುಕಿಗೆ ಅನುಕೂಲ ಆಗಿದೆ ಅಂತ. ಅದು ನಿಮ್ಮ ಓದಿಗೆ ಇರಬಹುದು ಅಥವಾ ನಿಮ್ಮ ಉದ್ಯೋಗದ ವಾತಾವರಣದಲ್ಲೇ ಇರಬಹುದು, ಅಲ್ಲಿಂದ ಕಲಿತಂತಹ ಯಾವ ಪಾಠ ಇವತ್ತಿಗೂ ನಿಮ್ಮ ಜೊತೆಯಾಗಿ ನಿಂತಿದೆ ಅಂತ ನಿಮ್ಮ ಮೆಸೇಜ್ಗಳಿಗಾಗಿ ಕಾಯ್ತಾ ಇರ್ತೀವಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ, ಇಲ್ಲಿಗೆ ಸಂದೇಶ ಕಳಿಸಿ.

4:14 ಈ ಹೊತ್ತಿನಲ್ಲಿ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂದರೆ ನೆಲೆ ಪ್ರಸಾದ್ ಅವರು. ಇವರು ಹೇಳ್ತಿದ್ದಾರೆ, ನಾನು 1993 ತನಕ ನ್ಯಾಷನಲ್ ಲೆವೆಲ್ ಅಥ್ಲೆಟ್ ಆಗಿದ್ದೆ. ಇದು ನನ್ನ ಬದುಕಿಗೆ ಬೇಕಾದಂತಹ ಶಿಸ್ತನ್ನು ಕೊಟ್ಟಿದೆ. ಪ್ರತಿ ದಿನ ಪ್ರತಿ ಕ್ಷಣ ನಾನು ಶಿಸ್ತಿನಿಂದಲೇ ಬದುಕಿದ್ದೀನಿ. ಅದಕ್ಕೆ ಕಾರಣ ನಾನು ರೂಢಿಸಿಕೊಂಡು ಬಂದಂತಹ ಕ್ರೀಡೆ ಅಂತ ಹೇಳಿದ್ದಾರೆ. ಹಾಗೆಯೇ ಡೇವಿಡ್ ಅವರು ಮುನ್ರಾಬಾದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನನಗೆ ನನ್ನ ಬಾಲ್ಯದಿಂದಲೂ ಇಷ್ಟವಾದಂತಹ ಗೇಮ್ ಅಂದರೆ ಸ್ವಿಮ್ಮಿಂಗು, ಹಾಗೆಯೇ ಸೈಕ್ಲಿಂಗು. ಅದನ್ನು ಇವತ್ತಿಗೂ ಬಿಟ್ಟಿಲ್ಲ, ಕಂಟಿನ್ಯೂ ಮಾಡಿಕೊಂಡೇ ಬಂದಿದ್ದೀನಿ. ಮತ್ತು ಇದು ನನಗೆ ಕೊಟ್ಟಿರೋಂಥ ಫಿಟ್ನೆಸ್, ಆರೋಗ್ಯ, ಇದೇ ನನ್ನ ಬದುಕಿನ ಗುಟ್ಟು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಮೆಸೇಜ್ ಮಾಡಿ ಹೇಳಿದ್ದಾರೆ, ನನಗೆ ಯಾವತ್ತಿಗೂ ಕ್ರಿಕೆಟ್ ಮತ್ತು ಚೆಸ್ ತುಂಬಾ ಇಷ್ಟ ಆಗ್ತಾ ಇತ್ತು. ಸ್ಕೂಲ್ ಹಾಗೆ ಇಂಜಿನಿಯರಿಂಗ್ ಡೇಸ್ನಲ್ಲಿ ಇವೆರಡನ್ನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇದು ಮುಖ್ಯವಾಗಿ ನನಗೆ ಯಾವುದಾದ್ರೂ ವಿಷಯದ ಮೇಲೆ ಗಮನ ವಹಿಸೋಕೆ, ಹಾಗೆ ಚಿಂತನಾ ಒಂದು ಶಕ್ತಿಗೆ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮೆಮೊರಿಗೆ ಒಳ್ಳೆಯ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಯಾವತ್ತೂ ನನ್ನ ಎಕ್ಸಾಮ್ಸ್ನಲ್ಲಿ ನಾನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ, ಮತ್ತು ಮ್ಯಾಥ್ಸ್ನಲ್ಲಿ ಟಾಪರ್ ಆಗಿದೆ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಕೇಳಿ ಖುಷಿಯಾಯಿತು. ಇದೇ ರೀತಿ ಕ್ರೀಡೆಯ ಜೊತೆ ಜೊತೆಗೆ ನಿಮಗೆ ಇರುವಂತಹ ಒಳ್ಳೆಯ ಸಂಬಂಧದ ಕುರಿತು ಇವತ್ತು ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಹೇಗೆ ನೀವು ಬಾಲ್ಯದಲ್ಲಿ ಮತ್ತು ತಾರುಣ್ಯದ ದಿನಗಳಲ್ಲಿ ರೂಢಿಸಿಕೊಂಡು ಬಂದಂತಹ ಕ್ರೀಡೆಗಳು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿದೆ, ಮತ್ತು ಅದು ಹೇಗೆ ನಿಮಗೆ ಬದುಕಿನ ಬೇರೆಲ್ಲ ಕಷ್ಟಗಳನ್ನು, ಬೇರೆಲ್ಲ ತೊಂದರೆಗಳನ್ನು ಕೂಡ ನೀಗೋಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಕೊಟ್ಟಿದೆ ಅಂತ ನಮಗೆ ಮೆಸೇಜ್ ಮಾಡಿ. ಯಾಕೆಂದರೆ ದೀಪಿಕಾ ಪಡುಕೋಣೆ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ರು, ಅವರು ಡಿಪ್ರೆಷನ್ನಿಂದ ಆಚೆ ಬಂದು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ದೇನು ಅಂದರೆ, ನಾನು ಮುಖ್ಯವಾಗಿ ಒಬ್ಬ ಪ್ಲೇಯರ್, ನಾನು ಬ್ಯಾಡ್ಮಿಂಟನ್ ಆಡ್ತಿದ್ದೆ, ಮತ್ತು ನನಗೆ ಡಿಪ್ರೆಷನ್ನಿಂದ ಆಚೆ ಬರೋದಕ್ಕೆ ಬೇಕಾದಂಥ ಮನೋಸ್ಥೈರ್ಯವನ್ನು ಕೊಟ್ಟಿದ್ದು ಕ್ರೀಡೆ. ನಾನು ಆಡ್ತಾ ಇದ್ದಂಥ ಆಟವೇ ನನಗೆ ಆ ಆಟಗಾರನ ಹುರುಪು, ಆಟಗಾರನ ಒಂದು ಮನಸ್ಥಿತಿ ಇರುತ್ತಲ್ಲ, ಅದರಿಂದಲೇ ನನಗೆ ಇವತ್ತು ಬದುಕಿನಲ್ಲಿ ಈ ಒಂದು ಕಷ್ಟದಿಂದ ಮೇಲೇರುವಂತಹ ಶಕ್ತಿಯನ್ನು ಕೊಡ್ತು ಅಂತ ಹೇಳಿದರು ದೀಪಿಕಾ ಪಡುಕೋಣೆ. ಹಾಗೆ ನಿಮಗೂ ಕೂಡ ಅನಿಸಿದ್ದಿರಬಹುದು, ನೀವು ರೂಢಿಸಿಕೊಂಡು ಬಂದಂತಹ ಕ್ರೀಡೆ, ಫಿಸಿಕಲ್ ಫಿಟ್ನೆಸ್ಗಾಗಿ ಮಾಡಿಕೊಂಡು ಬರ್ತಿದ್ದಂತಹ ಯೋಗ, ಧ್ಯಾನ ಅಥವಾ ಜಿಮ್ ಇರಬಹುದು, ಬೇರೆ ಬೇರೆ ಎಕ್ಸಸೈಸಸ್ ಇರಬಹುದು, ಅದು ಹೇಗೆ ನಿಮ್ಮ ಒಟ್ಟಾರೆ ಬದುಕಿಗೆ ಸಹಾಯಕವಾಗಿದೆ, ಪೂರಕವಾಗಿದೆ ಅಂತ ಮೆಸೇಜ್ ಮಾಡಿ ಆಯಿತಾ. 9

0: ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. ಶಾನ್ ಅವರು ಹೇಳಿದ್ದಾರೆ, ನನಗೆ ಸ್ಕೂಲ್ ಡೇಸಿಂದ ಕೂಡ ಕಬಡ್ಡಿ ಅಂದರೆ ತುಂಬಾ ಇಷ್ಟ, ಆ ಒಂದು ಆಟ ನನ್ನ ಬದುಕಿಗೆ ಬೇಕಾದಷ್ಟು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಎಚ್ ಎಲ್ ಬಸವರಾಜ್ ಅವರು ಹೇಳ್ತಿದ್ದಾರೆ, ನಾನು ಕ್ರೀಡೆಯಲ್ಲೇ ಹೆಚ್ಚೇನು ತೊಡಗಿಸ್ಕೊಳ್ತಾ ಇರಲಿಲ್ಲ, ಆದರೆ ನನ್ನ ಹೈಸ್ಕೂಲ್ ದಿನಗಳಿಂದಲೇ ನನಗೆ ವೇದಿಕೆಯ ಮೇಲೇರಿ ಮಾತಾಡುವಂತಹ ಹುಮ್ಮಸ್ಸಿತ್ತು. ಆ ಒಂದು ಶಕ್ತಿ ಯನ್ನು ಬಳಸಿಕೊಂಡು ನಾನು ಎಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ನಮ್ಮ ಊರಿನ ಜಾತ್ರಾ ಮಹೋತ್ಸವ ಇರಲಿ, ಪ್ರತಿಯೊಂದು ಕಡೆಯೂ ಕೂಡ ಹೋಗಿ ಮಾತಾಡ್ತೀನಿ. ಮತ್ತು ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತಂದರೆ ನನ್ನ ಜೊತೆಗಾರರು ನನಗೆ ಒತ್ತಾಯ ಮಾಡ್ತಾರೆ, ಪ್ರತಿ ಕಾರ್ಯಕ್ರಮದಲ್ಲೂ ನಿನ್ನದೊಂದು ಮಾತು ಇರಲೇಬೇಕು ಅಂತ ಹೇಳಿ ಮಾತಾಡಿಸ್ತಾರೆ. ಹಾಗೆ ಸಣ್ಣ ವಯಸ್ಸಿನಲ್ಲಿ ಮಾತಿನ ಕಲೆಯನ್ನು ಒಲಿಸಿಕೊಂಡಿದ್ದು ನನಗೆ ಇವತ್ತಿನ ತನಕ ಸ್ಟೇಜ್ ಹತ್ತುವಂತಹ ಧೈರ್ಯವನ್ನು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಜೀವನವನ್ನೇ ಒಂದು ಕ್ರೀಡೆ ಅಂತ ತಿಳಿದು ಜೀವಿಸಬೇಕು, ಸೋಲು ಗೆಲುವು ಕ್ರೀಡೆಯಲ್ಲಿ, ನೋವು ನಲಿವು ಜೀವನದಲ್ಲಿ ಅಂತ ತಿಳಿದ್ರೆ ಬದುಕು ಸುಂದರ ಅಂತ ಹೇಳಿ ತುಂಬ ಅದ್ಭುತವಾಗಿ ಮೂರೇ ಮೂರು ಸಾಲಿನಲ್ಲಿ ಬದುಕಿನ ಸತ್ಯ ಹೇಳಿದ್ದಾರೆ. ಚಂದ್ರಶೇಖರ ಅವರು ಕುಮಾರ ಪಾರ್ಕ್ನಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಬಾಲ್ಯ ಹಾಗೆ ತಾರುಣ್ಯದ ದಿನಗಳಲ್ಲಿ ರೂಢಿಸಿಕೊಂಡು ಬಂದಂತಹ ಒಳ್ಳೆಯ ಅಭ್ಯಾಸಗಳು, ವ್ಯಾಯಾಮ, ಯೋಗ, ಹಾಗೆ ಜಿಮ್ ಇರಬಹುದು, ಅಥವಾ ನೀವು ಆಡ್ತಿದ್ದಂಥ ಆಟಗಳು ಹೇಗೆ ನಿಮ್ಮ ಬದುಕಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ, ಅದರಲ್ಲೂ ಕೂಡ ನಿಮ್ಮ ಅಕಾಡೆಮಿಕ್ಸ್ ಇರಬಹುದು, ಓದು ಇರಬಹುದು, ಹಾಗೆಯೇ ನಿಮ್ಮ ಔದ್ಯೋಗಿಕ ಬದುಕು ಇರಬಹುದು, ಇವೆರಡಕ್ಕೂ ಕೂಡ ಯಾವ ರೀತಿ ಕ್ರೀಡೆ ಅನ್ನೋದು ಒಲಿದು ಬಂದಿದೆ, ಕ್ರೀಡೆ ಅನ್ನೋದು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳಿ. ಯಾಕೆಂದರೆ ನಾವು ಸ್ಕೂಲ್ ಡೇಸಲ್ಲಿದ್ದಾಗ, ಕಾಲೇಜ್ ಡೇಸಲ್ಲಿದ್ದಾಗ ನೋಡ್ತಾ ಇದ್ದಿದ್ದೇನು ಅಂದರೆ, ಯಾರೆಲ್ಲ ಕೂಡ ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ನಲ್ಲಿ ಇರ್ತಾರೆ ಅವರು ಓದಿನ ಬಗ್ಗೆ ಹೆಚ್ಚೇನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಆದರೆ ಅವರು ತುಂಬ ಕಡಿಮೆ ಅವಧಿಯಲ್ಲಿ ಓದಿದ್ರು ಕೂಡ 70-80% ತೊಗೊಳ್ಳೋದು ಖಂಡಿತ ಅವ್ರಿಗೆ ಕಷ್ಟ ಆಗ್ತಾ ಇರಲಿಲ್ಲ. ಮತ್ತು ಸಾಧಾರಣವಾಗಿ ಅವ್ರು ಯಾವಾಗಲೂ ಕಾಮ್ ಆಗಿ ಕಾಣಿಸ್ತಾ ಇದ್ರು, ಯಾವಾಗಲೂ ಕೂಡ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ರು, ಹಾಗೆ ಯಾವುದೇ ಒಂದು ಕೆಲಸ ಬಂದರೂ ಕೂಡ ಹಿಂದೆಟ್ಟು ಹಾಕ್ತಾ ಇರಲಿಲ್ಲ, ಮೈಗೆಳ್ತನ ಮಾಡ್ತಿರ್ಲಿಲ್ಲ, ಮುನ್ನುಗ್ಗಿ ಕೆಲಸವನ್ನು ಮಾಡ್ತಿದ್ರು. ಹಾಗೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಬೇಕಾದಂತಹ ಲೀಡರ್ಶಿಪ್ ಕ್ವಾಲಿಟೀಸ್ ಅವರಲ್ಲಿ ಜಾಸ್ತಿ ಕಾಣಿಸ್ತಾ ಇರ್ತಿತ್ತು, ಯಾರೆಲ್ಲ ಸ್ಪೋರ್ಟ್ಸ್ನಲ್ಲಿ ಆ್ಯಕ್ಟಿವ್ ಇರ್ತಾರೆ ಅವರಲ್ಲಿ ಜಾಸ್ತಿ ಕಾಣಿಸ್ತಾ ಇತ್ತು. ಮತ್ತು ಎಕ್ಸಾಮ್ ಟೆಸ್ಟು ಅಂತ ಹೇಳಿ ಮಿಕ್ಕದವರೆಲ್ಲ ಸದಾ ಕಾಲ ಓದ್ತಾ ಇದ್ದವರು ಟೆನ್ಷನ್ ತೊಗೊಂಡ್ರೆ ಇವರು ಕೇರ್ ಫ್ರೀ ಆಗಿ ಆರಾಮಾಗಿ ನಿರಾಳವಾಗಿ ಇರ್ತಾ ಇದ್ರು, ಮತ್ತು ಸಿಂಪಲ್ ಆಗಿ ಓದ್ಕೊಂಡು ಬಂದರೂ ಕೂಡ ತುಂಬ ಚೆನ್ನಾಗಿ ಎಕ್ಸಾಮ್ನ ಫೇಸ್ ಮಾಡ್ತಾ ಇರ್ತಿದ್ರು. ಅಂದರೆ ಬದುಕಿಗೆ ಬೇಕಾದಂತಹ ಒಂದು ಸಮಚಿತ್ತ, ಶಾಂತತೆ, ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿ, ಯಾವುದೇ ಕೆಲಸವನ್ನು ಕೂಡ ನಾನು ಮಾಡಬಲ್ಲೆ ಅನ್ನೋಂಥ ಆತ್ಮವಿಶ್ವಾಸ, ಹಾಗೆ ಅವರ ದೈಹಿಕ ಬಲದ ಬಗ್ಗೆ ಅವ್ರಿಗಿರ್ತಾ ಇದ್ದಂತಹ ಒಂದು ಹೆಮ್ಮೆ, ನಂಬಿಕೆ ಇವೆಲ್ಲ ಕೂಡ ಕಾಣಿಸ್ತಾ ಇತ್ತು. ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮಗೆ ಕ್ರೀಡೆ ಕೊಟ್ಟಿರೋದು ಏನು, ನಮಗೆ ಮೆಸೇಜ್ ಮಾಡಿ ತಿಳಿಸಿ. 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ವಾಸ್ತು ಪ್ರಕಾರ ಚಿತ್ರದ ಹಾಡನ್ನ ಕೇಳಿಸಿಕೊಂಡ್ರಿ. ವಿಜಯ ಪ್ರಕಾಶ್ ಅವರ ವಾಯಿಸಲಿತ್ತು ಈ ಹಾಡು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ನಿಮ್ಮದಾಯಿತು. ಆಕಾಶವಾಣಿ ಎಫ್ಎಂ ಡ್ರೈಂಬೋದಲ್ಲಿ ತುಂಬ ಜನ ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶ ಕಳಿಸ್ತಾ ಇದ್ದೀರಿ, ಖುಷಿಯಾಯಿತು. ಗಂಗಾವತಿಯಿಂದ ಎಂ ಪರಶುರಾಮ ಪ್ರಿಯ ಅವರು ಹೇಳ್ತಾ ಇದ್ದಾರೆ, ಬುದ್ಧಿವಂತಿಕೆ ಮತ್ತು ತಂತ್ರಗಾರಿಕೆಯ ಆಟ ಚೆಸ್ ನನಗೆ ತುಂಬಾ ಇಷ್ಟ ಆಯಿತು. ಕಾಲೇಜು ಅಭ್ಯಾಸ ಮಾಡಬೇಕಾದ್ರೆ ಈ ಆಟದಲ್ಲಿ ನನಗೆ ಸದಾ ಕಟ್ಟಿಟ್ಟ ಬುತ್ತಿ ಗೆಲುವು ಅನ್ನೋದು. ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನನಗೆ ಪ್ರಶಸ್ತಿ ಬಂದಿತ್ತು. ನಾನು ಪತ್ರಕರ್ತನಾಗೋಕೆ ಆಟ ಸಹಾಯಕವಾಗಿದೆ. ಒತ್ತಡ ಹೇಗೆ ನಿವಾರಿಸಿಕೊಂಡು ಮುಂದೆ ಸಾಗಬೇಕು ಅನ್ನೋದನ್ನು ಆಟದಿಂದ ನಾನು ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಪುಷ್ಪ ಶಾನುಭೋಗರ್ ಹೇಳ್ತಿದ್ದಾರೆ, ಇವತ್ತಿನ ಎಲ್ಲ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಓದ್ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಕೂಡ ಕ್ರೀಡೆನಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಅದರಲ್ಲೂ ಕೂಡ ರನ್ನಿಂಗ್, ಥ್ರೋಬಾಲ್, ವಾಲಿಬಾಲ್, ಖೋಖೋ ಮತ್ತು ಕಾಲೇಜ್ ಡೇಸ್ನಲ್ಲಿ ಎನ್ ಸಿ ಸಿ ಕೂಡ ಮಾಡಿದೆ. ಅಲ್ಲಿ ಕೂಡ ತುಂಬಾ ಆ್ಯಕ್ಟಿವಿಟೀಸ್ ಇರ್ತಾ ಇತ್ತು. ನನ್ನ ಮಕ್ಕಳಿಗೂ ಅಷ್ಟೇ ಸೈಕ್ಲಿಂಗು, ಸ್ಕಿಪ್ಪಿಂಗು, ರನ್ನಿಂಗು, ಹೈ ಜಂಪು ಪ್ರತಿಯೊಂದನ್ನು ಕೂಡ ಮಾಡಿಸ್ತೀನಿ. ಓದಿಗಿಂತ ಈ ರೀತಿ ದೈಹಿಕ ಚಟುವಟಿಕೆಗಳು ನಮ್ಮನ್ನು ಕ್ರಿಯಾಶೀಲವಾಗಿ ಇಡತ್ತೆ, ಚುರುಕಾಗಿ ಇಡತ್ತೆ ಅಂತ ಹೇಳ್ತಿದ್ದಾರೆ. ಕಡಿಮೆ ಓದಿದ್ರೂ ಚೆನ್ನಾಗಿ ಓದ್ತಿದ್ದೆ ನಾನು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಇದು ತುಂಬ ಮುಖ್ಯವಾಗಿ ನೆನಪಿಟ್ಕೋಬೇಕು ಪ್ರತಿಯೊಬ್ಬ ಪೇರೆಂಟ್ಸು ಕೂಡ. ಎಷ್ಟೋ ಸಲ ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ನಲ್ಲಿ ಪರ್ಸ್ಯೂ ಮಾಡ್ತಾ ಇರುವಂಥ ಮಕ್ಕಳಿಗೆ ಇವಾಗ ಟೆಂತ್ ಬಂತು, ಪಿ ಯು ಬಂತು, ಮತ್ತೊಂದು ಬಂತು ಅಂತ ಹೇಳಿ ಆ ಕ್ರೀಡೆಯಿಂದ ಪೂರ್ತಿಯಾಗಿ ಅವ್ರನ್ನ ವಿಮುಖಗೊಳಿಸಿ ಓದಿನ ಕಡೆ ಹಚ್ಚೋದನ್ನು ನಾವು ಎಷ್ಟೋ ಕಡೆ ನೋಡ್ತಾ ಇರ್ತೀವಿ. ಆದರೆ ಅವರಿಗೆ ಕ್ರೀಡೆಯಲ್ಲೇ ಸಾಧನೆ ಮಾಡೋದು ಆಸಕ್ತಿ ಇದ್ರೆ ಅದಕ್ಕೆ ಬೇಕಾದಂತಹ ಸಹಕಾರವನ್ನು ಮನೆಯಲ್ಲಿ ಕೊಟ್ಟರೆ ಖಂಡಿತ ಅಲ್ಲೂ ಕೂಡ ಬೇಕಾದಷ್ಟು ಅಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ಅವಕಾಶಗಳಿಗೆ ಯಾವತ್ತೂ ಕೂಡ ಕೊನೆ ಇರೋದಿಲ್ಲ. ಆದರೆ ನಾವೇ ತುಂಬ ಸಣ್ಣದಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ, ಓದಿದ್ರೆ ಅಷ್ಟೇ ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಅಂತ. ಆದರೆ ಸುತ್ತಮುತ್ತ ಕಣ್ಬಿಟ್ಟು ನೋಡಿದ್ರೆ ಬರೀ ಓದು ಮಾತ್ರ ಅಲ್ಲ, ಕ್ರೀಡೆಯಿಂದ, ಕಲೆಯಿಂದ, ಸಾಹಿತ್ಯದಿಂದ, ಸಂಗೀತದಿಂದ ಬದುಕು ಕಟ್ಟಿಕೊಂಡಂಥ ಹಲವಾರು ಸಾಧಕರು ನಮ್ಮ ಸುತ್ತಮುತ್ತ ನಮಗೆ ಕಾಣಿಸ್ತಾ ಹೋಗ್ತಾರೆ. ಹಾಗೆಯೇ ಗೀತಾ ಜೋಶಿ ಕಲಬುರ್ಗಿಯಿಂದ ಹೇಳ್ತಿದ್ದಾರೆ, ನಾನು ಚಿಕ್ಕಂದಿನಿಂದ ಆಟ ಆಡ್ತಾ ಇದ್ದಿದ್ದು ಒಂದು ಖೋಖೋ ಮತ್ತು ಇನ್ನೊಂದು ವಾಲಿಬಾಲು. ಖೋಖೋ ಮೇಲೆ ಆಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಯಿತು, ಆದರೆ ವಾಲಿಬಾಲ್ ಮಾತ್ರ ಕೊನೆಯ ತನಕ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಾಲೇಜ್ ಡೇಸಲ್ಲಂತೂ ನಮ್ಮ ಟೀಮ್ ಯಾವಾಗಲೂ ಫಸ್ಟ್ ಅಥವಾ ಸೆಕೆಂಡ್ ಬರ್ತಾ ಇತ್ತು. ಇವತ್ತಿಗೂ ಕೂಡ ಮಕ್ಕಳಿಗಾದರೂ ಕ್ರೀಡೆನಲ್ಲಿ ಸಾಧನೆ ಮಾಡಲೇಬೇಕು ಅಂತ ಹೇಳಿ ನಾನು ಆಸೆಪಟ್ಟು ಅವ್ರಿಗೆ ಎಲ್ಲಾನು ಕಲಿಸ್ತೀನಿ. ಹಾಗೆ ನನ್ನ ಚಿಕ್ಕಮಗಳು ಕರಾಟೆ ಬ್ಲ್ಯಾಕ್ ಬೆಲ್ಟಲ್ಲಿ 4 ಸಲ ನ್ಯಾಷನಲ್ ಲೆವೆಲಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದಾಳೆ, ನನ್ನ ಯಶಸ್ಸನ್ನು ಆಕೆಯಲ್ಲಿ ಕಾಣ್ತಾ ಇದ್ದೀನಿ, ಖುಷಿಯಾಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಗೀತಾ ಜೋಶಿ. ಹಾಗೆ ಮಂಜುನಾಥ್ ಇಂದರ್ಗಿ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ಶಾಲಾ ದಿನಗಳಲ್ಲಿ ಕಬಡ್ಡಿ ಮತ್ತು ಕ್ರಿಕೆಟ್ ಅಂದರೆ ನನಗೆ ತುಂಬಾ ಅಚ್ಚುಮೆಚ್ಚಾಗಿತ್ತು. ಆವತ್ತು ಆಡಿದ ಆಟ, ಮಾಡಿದ ಊಟ ಇವತ್ತು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಇರುವ ಹಾಗೆ ಇಟ್ಟಿದೆ ನಮಗೆ. ಜೀವನದ ಒತ್ತಡದ ಸಂದರ್ಭದಲ್ಲೂ ಕೂಡ ನಾವು ಸಮಚಿತ್ತವನ್ನು ಕಾಯ್ದುಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಅವಾಗೆಲ್ಲ ಆಟ ಆಡೋಕ್ಕೆ ಹೋದರೆ ಮನೆಯಲ್ಲಿ ಬೈತಾ ಇದ್ರು, ಆದರೆ ಇವತ್ತಿಗೆ ಮಕ್ಕಳಿಗೆ ಆಟ ಆಡಿ ಅಂತ ನಾವೇ ಹೇಳಬೇಕಾಗಿದೆ. ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. 80-90 ದಶಕದಲ್ಲಿ ಬಾಲ್ಯವನ್ನು ಅನುಭವಿಸಿದವರೇ ನಿಜಕ್ಕೂ ಪುಣ್ಯವಂತರು ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗೆ ಸ್ಮರಣಿತಾ ಮತ್ತು ಶ್ರೀರಕ್ಷಾ ಅವರು ಎಳ್ಕಲಿಂದ ಸಂದೇಶ ಕಳಿಸಿ, ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು, ಜಾಸ್ತಿ ಆಟ, ಕಮ್ಮಿ ಓದು. ಗೋಲಿ, ಚಿನ್ನಿದಾಂಡು, ಗಾಳಿಪಟ ಎಲ್ಲವನ್ನೂ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಎಕ್ಸಾಮ್ ಟೆನ್ಷನ್ ಏನೂ ಇರಲಿಲ್ಲ, ಆರಾಮಾಗಿ ಆಟ ಆಡ್ತಿರೋದಷ್ಟೇ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ನೀವು ಎಷ್ಟು ಹೊತ್ತು ಹೇಳಿದಂಥ ಮಾತುಗಳೆಲ್ಲ ಕೂಡ ನಿಜ. ನಾನು 1999 10th ಬ್ಯಾಚ್ ಗೌರ್ಮೆಂಟ್ ಸ್ಕೂಲ್ ಬನ್ನಪ್ಪ ಪಾಠಶಾಲೆ ಮೈಸೂರು ಬ್ಯಾಂಕ್ ವೃತ್ತ ಬೆಂಗಳೂರಿನವರು, 25th ಆನಿವರ್ಸರಿ ಕೂಡ ಮಾಡಿದ್ವಿ. ನಮ್ಮೆಲ್ಲ ಸ್ನೇಹಿತರು ಸಹಕಾರ ಕೊಟ್ಟಿದ್ರು. ಹಾಗೆ ಇವತ್ತಿಗೂ ಕೂಡ ನಮ್ಮ ಟೀಚರ್ನ, ಸ್ನೇಹಿತರನ್ನ ಹುಡುಕಿ ಭೇಟಿಯಾಗ್ತೀವಿ ನಾವು. ಆವಾಗ ಆಡಿದಂಥ ಆಟಗಳು ಬದುಕಿನ ರಸಕ್ಷಣಗಳು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನೀವು ಕೂಡ ಕ್ರೀಡೆಯೊಂದಿಗಿನ ನಿಮ್ಮ ನೆನಪುಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಶುಭ ಸಂಜೆ ಅಂತ ಹೇಳಿ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ಬಾಲ್ಯದಲ್ಲಿ ಆಟಗಳು ಕಬಡ್ಡಿ, ಮರಕೋತಿ, ಲಗೋರಿ, ಬುಗುರಿ ಆಟ, ಗೋಲಿ ಆಟ ಅಚ್ಚುಮೆಚ್ಚಿನ ಆಟಗಳಾಗಿತ್ತು. ಮತ್ತು ಎಲ್ಲದಕ್ಕಿಂತ ತುಂಬಾ ಇಷ್ಟ ಆಗ್ತಾ ಇದ್ದಿದ್ದು ಸೈಕಲ್ ರೇಸ್.

ನಾವು ಕೂಡ ಬಾಲ್ಯದಲ್ಲಿ ಆಟ ಆಡಿದಂತಹ ನೆನಪುಗಳು ಹಾಗೇ ಮನಸ್ಸಿನಲ್ಲಿ ಇದೆ, ಅದನ್ನೆಲ್ಲ ಕೂಡ ನೆನಪು ಮಾಡಿಕೊಟ್ರಿ, ಥ್ಯಾಂಕ್ ಯು ಅಂತಿದ್ದಾರೆ ವಿಶ್ವನಾಥ ಅವರು. ಹಾಗೆಯೇ ಶಾಂತಾ ಸಂತೋಷ್ ಅವರು ಹೇಳ್ತಿದ್ದಾರೆ, ಇಳಕಲ್ಲಿಂದ ಅವಾಗೆಲ್ಲ ಆಟ ಆಡಿದ್ದೇ ಇವತ್ತು ದೈಹಿಕವಾಗಿ ನಾವು ಸದೃಢವಾಗಿ ಇರೋದಕ್ಕೆ ಕಾರಣ ಅಂತ ಹೇಳಿ ರಮಾಮಣಿ ಅಜ್ಞಾವರ ಸುಳ್ಯ ತಾಲೂಕಿಂದ ಹೇಳ್ತಿದ್ದಾರೆ. ನಾವು ಸಣ್ಣ ವಯಸ್ಸಿನ ಹುಡುಗಿಯರೆಲ್ಲ ಸೇರಿಕೊಂಡು ಆಟ ಆಡ್ತಿದ್ವಿ, ಅದಲ್ಲದೆ ಶಾಲೆಯಲ್ಲೂ ಕೂಡ ಪಿ ಟಿ ಪಿರಿಯಡ್ ಇರ್ತಿತ್ತು. ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮತ್ತು ಆಟದಲ್ಲೂ ಕೂಡ ನನ್ನೇ ಲೀಡರ್ ಮಾಡ್ತಾ ಇದ್ರು. ತುಂಬ ಜವಾಬ್ದಾರಿಯನ್ನು ಸಣ್ಣ ವಯಸ್ಸಿಗೆ ಹೊರೋದು ನನಗೆ ಅಭ್ಯಾಸ ಆಗ್ಬಿಡ್ತು. ವೈವಾಹಿಕ ಜೀವನದಲ್ಲಿ ತುಂಬಾ ಉಪಯೋಗಕ್ಕೆ ಬಂತು. ಆಡಿದಂಥ ಆಟಗಳಿರಬಹುದು, ವಹಿಸಿಕೊಂಡಂತಹ ಜವಾಬ್ದಾರಿಗಳಿರುವಂಥದ್ದು ಇರಬಹುದು, ಪ್ರತಿಯೊಂದು ಕೂಡ ನನಗೆ ಕ್ರೀಡೆಯಿಂದಲೇ ಸಿಕ್ಕಿದ್ದು ಅಂತ ಹೇಳಿ ಹೇಳ್ತಿದ್ದಾರೆ. ಮದುವೆಯಾಗಿ 50 ವರ್ಷ ಆದರೂ ಕೂಡ ಜೀವನ ಕಷ್ಟ ಅಂತ ಅನಿಸಿಲ್ಲ ನೋಡಿ ಅಂತಿದ್ದಾರೆ. ವಾವ್, ಖುಷಿಯಾಯಿತು ನಿಮ್ಮ ಸಂದೇಶವನ್ನು ನೋಡಿ. ಹಾಗೆ ಕಾರ್ಯಕ್ರಮ ಹಾಡುಗಳು ಪ್ರತಿಯೊಂದು ಕೂಡ ಸೂಪರ್ ಆಗಿದೆ ಅಂತ ಹೇಳಿ ಮಂಜುನಾಥ್ ಲಗ್ಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸದಾಕಾಲ ಮಗುವಿನ ಮನಸ್ಸನ್ನು ನಮ್ಮ ಜೊತೆಯಲ್ಲೇ ಇಟ್ಕೊಳ್ಳೋಣ, ಆಟ ಪಾಠಕ್ಕೆ ಸದಾಕಾಲ ಟೈಮ್ ಮಾಡ್ಕೊಳ್ತಾ ಇರೋಣ. ಸಮಯ ಮುಂದಕ್ಕೆ ಓಡ್ತಾ ಇದೆ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ, ಆದರೆ ಓಡ್ತಾ ಇರೋಂಥ ಕಾಲದ ಜೊತೆಗೆ ಓಡೋಕ್ಕೆ ಬೇಕಾದಂತಹ ದೈಹಿಕ ಸಾಮರ್ಥ್ಯ ಕೊಡೋದಂತೂ ವ್ಯಾಯಾಮ ಹಾಗೆ ಕ್ರೀಡೆಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಸೋಮವಾರದ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಸ್ಟುಡಿಯೋದಲ್ಲಿ ಹಾಜರಾಗಿದ್ದೀನಿ ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಸಂಜೆ 5 ರಾತ್ರಿ 11 ಗಂಟೆವರೆಗೂ ನಿಮ್ಮ ಜೊತೆಯಲ್ಲಿ, ಜೊತೆ ಜೊತೆಯಲ್ಲಿ ಸುಮಧುರ ಗೀತೆಗಳು ನಿಮ್ಮ ಜೊತೆಯಾಗಿ, ಜೊತೆಗೆ ಬಹಳಷ್ಟು ಮಾತುಕತೆ ಇದೆ. ವಾರದ ಮೊದಲನೇ ದಿನ ಸೋಮವಾರ ಹೇಗಿತ್ತು ಎಲ್ಲ ವಿಚಾರ ಮಾತಾಡ್ತಾ ಹೋಗೋಣ. ಒಂದೊಳ್ಳೆ ಗೀತೆಯನ್ನು ಕೇಳಿ ಬರೋಣ ಅಲ್ಲ, ಕೇಳಿ ಎಂಜಾಯ್ ಮಾಡಿ ಈ ಗೀತೆಯನ್ನು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಸಮಯವಾಗಿದೆ 5:14 ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಬಹಳ ಜನ ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್ ಅಂತ ಹೇಳ್ತಿದ್ದಾರೆ. ಸುಭಾನ್ ಕುರಿಯವರು ಹಂಪಸಾಗರದಿಂದ, ಪ್ರಶಾಂತ್ ಅವರೇ ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ, ಗುಡ್ ಈವ್ನಿಂಗ್ ಪ್ರಶಾಂತ್ ಹೇಗಿದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ನೈಸ್, ನೀವು ಆರಾಮ ಅಂದ್ಕೊಂಡಿದ್ದೀನಿ. ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಹೇಳ್ತಿದ್ದಾರೆ, ಪ್ರಶಾಂತ್ ವೆರಿ ಗುಡ್ ಈವ್ನಿಂಗ್ ಅಂತ ಅವರು ಹೇಳ್ತಾ ಇದ್ದಾರೆ. ಸೋಮವಾರದ ಇಳಿಸಂಜೆಯ ತಂಪಿನ ವಾತಾವರಣದಲ್ಲಿ ಕಾಮನಬಿಲ್ಲಿನಲ್ಲಿ ನೀವು ಬಂದಿದ್ದೀರಾ ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್, ಹೃತ್ಪೂರ್ವಕ ಸ್ವಾಗತ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಉಮೇಶ್ ಅವರು, ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ. ಜೊತೆಯಲ್ಲಿ ಸಂಜೆ ನಮಸ್ತೆ ಪ್ರಶಾಂತ್ ಅಂತ ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದರೆ, ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ಪ್ರಶಾಂತ್ ವೆರಿ ಗುಡ್ ಈವ್ನಿಂಗ್, ಹೇಗಿದ್ದೀರಾ ಅಂತ ಅವ್ರು ಕೇಳ್ತಿದ್ದಾರೆ. ವೆರಿ ನೈಸ್, ಆರಾಮಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಓಕೆ ಫೈನ್ ಫೈನ್ ಫೈನ್. ಹಾಗೆ ಇವತ್ತು ನಾವು ಏನು ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ನೀವೆಲ್ಲ ಕೇಳ್ತಿರ್ಬೋದು. ಈಗ ಹಾಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ಅಂತಂತಂದರೆ, ಎಲ್ಲರೂ ಅಂದರೆ ಟ್ರಿಪ್ ಹೋಗೋದಿರುತ್ತೆ ಅಥವಾ ಲಾಂಗ್ ಡ್ರೈವ್ಸ್ ಹೋಗೋದಿರುತ್ತೆ, ಲಾಂಗ್ ರೈಡ್ಸ್ ಹೋಗೋದಿರುತ್ತೆ. ಕೆಲವರಿಗೆ ಸಂಗೀತ ಕೇಳುವಂಥ ಅಭ್ಯಾಸ ಇರುತ್ತೆ, ಆದರೆ ಇನ್ನೂ ಕೆಲವರಿಗೆ ಒಳ್ಳೊಳ್ಳೆ ಪುಸ್ತಕಗಳು ಓದಬೇಕು ಅಂತ ಅಭ್ಯಾಸ ಇರುತ್ತೆ. ಲಾಂಗ್ ಡ್ರೈವು ಲಾಂಗ್ ರೈಡ್ಗೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ, ಆದರೆ ಪುಸ್ತಕಗಳೆಲ್ಲ ಹಾಗಲ್ಲ. ನಿಮಗೆ ಅಲ್ಪ ಸಮಯ ಸ್ವಲ್ಪ ಸಮಯ ಸಿಕ್ಕಿದ್ರೂ ಸಾಕು, ಒಂದು ಪುಸ್ತಕವನ್ನು ಕೈಗೆತ್ಕೊಂಡು ಕೂತ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಸೊ ಇವತ್ತಿನ ನನ್ನ ಪ್ರಶ್ನೆ ಇದೇ ಆಗಿದೆ, ನೀವು ಪುಸ್ತಕಗಳನ್ನು ಓದಬೇಕು ಅಂತಂದರೆ ಎಂಥ ಪುಸ್ತಕಗಳನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಾ? ಅಂದರೆ ಬೇರೆ ಬೇರೆ ಥರ ಜಾನರ್ಸ್ ಇರುತ್ತೆ, ಆಟೋಬಯೋಗ್ರಫೀಸ್ ಇರಬಹುದು ಅಥವಾ ಒಂದು ಥ್ರಿಲ್ಲರ್ಸ್ ಪುಸ್ತಕಗಳಿರ್ಬಹುದು, ಕ್ರೈಮ್ ಇರಬಹುದು ಅಥವಾ ಕಾದಂಬರಿಗಳಿರ್ಬಹುದು ಅಥವಾ ಸ್ಮಾಲ್ ಸ್ಟೋರೀಸ್ ಇರ್ಬೋದು. ನಿಮಗೆ ಯಾವ ಥರದ ಪುಸ್ತಕಗಳು ನಿಮಗೆ ಇಷ್ಟ ಆಗುತ್ತೆ ನೀವು ನನಗೆ ಸಂದೇಶವನ್ನು ಕಳಿಸ್ಬೋದು. 9408091013ಕ್ಕೆ ನೀವು ಸಂದೇಶವನ್ನು ಕಳಿಸ್ಬೋದು. ಕೇಳಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ, ಅಮೃತವರ್ಷಿಣಿ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ ಈಗ FM ರೈನ್ಬೋದಲ್ಲಿ.

ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಮೀಡಿಯಂ ಎಂ ತರಂಗಾಂತರ 490.1 meter ಅಂದರೆ 612 kHz. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ವಿನ್ಹಾರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:20. ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮ ಗಿರ್ಮಿಟ್.

ಗಿರ್ಮಿಟ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿಬರಲಿದೆ. ಜುಬಿನ್ ಗರಗ್ ಹಾಗೂ ಆದಿತ್ಯ ಆಶಿಷ್ ಸಿಂಗ್ ಅವರ ಧ್ವನಿಯಲ್ಲಿ ಮಹಾರೌದ್ರಂ ಚಿತ್ರದ ಗೀತೆ. ರಚಿಸಿದವರು ಆರ್ ಎಂ ಸುನಿಲ್ ಕುಮಾರ್, ಸಂಗೀತ ಸಂಯೋಜಕರು ಆದಿತ್ ಆಶಿಷ್

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಇದೀಗ ಕೇಳಿ ಗಂಧದ ಕುಡಿ ಚಿತ್ರದ ಹಾಡು. ಗೀತರಚನೆ ರಜಾಕ್ ಪುತ್ತೂರು ಹಾಗೂ ಸಂಗೀತ ಸಂಯೋಜನೆ ಪ್ರಸಾದ್ ಶೆಟ್ಟಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗಿರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ವ್ಯಾಸರಾಜ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕವಚ ಚಿತ್ರದ ಹಾಡು ಕೇಳಿದಿರಿ. ಈ ಗೀತೆಯೊಂದಿಗೆ ಗಿರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗಿದೆ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: combined for June this year is estimated at $88.76 billion, registering a positive growth of over 26% as compared to the same month last year. India's largest global textile event, Bharat Tex 2026, will begin tomorrow at Bharat Mandapam in New Delhi. The four-day event will showcase India's growing global leadership in textiles, fashion, sustainability, technology, innovation, investment, and international trade. It will bring together manufacturers, exporters, global buyers, investors, policymakers, international delegations, artisans, startups, and technology providers. The mortal remains of the 15 Indian tourists who lost their lives in the boat capsize incident near Phu Quoc Island in Vietnam will be repatriated from Ho Chi Minh City to India today by Vietnam Airlines flight. The Indian Embassy in Vietnam, in a social media post, said the flight is scheduled to depart from Ho Chi Minh City at 6 p.m. local time and is expected to arrive at Mumbai's Chhatrapati Shivaji Maharaj International Airport at 9:35 p.m. Indian Standard Time. Iran's Islamic Revolutionary Guard Corps, IRGC, has claimed responsibility for missile and drone strikes on U.S. military bases in Jordan, Bahrain and Kuwait as part of its ongoing Eye for an Eye operation. The attacks were described as retaliation for recent U.S. strikes on Iranian military targets. According to Iran's state news agency, the operation targeted the Prince Hassan Air Base in Jordan, Sheikh Isa Air Base in Bahrain and Ali Al Salem and Ahmed Al Jaber Air Bases in Kuwait. And benchmark domestic equity indices ended with minor gains today, reflecting a subdued trading session. The Sensex edged up 47 points to close at 77,616. Nifty added 4 points to settle at 24,211. And that is the end of this news bulletin.
1: Akashvani, Bengaluru. ಸಮಯ 6:10. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:15 ಕೇಳಿ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ. 6:51 ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚುಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ನೀರ್ಗುಂದ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಎನ್ಜೆ ರವಿಶೇಖರ್ ಹಾಡಿರುವ ಭಾವಗೀತೆಗಳು ಮೂಡಿಬರಲಿದೆ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ. ತಬಲಾಸಾತ್ ಆದರ್ಶ ಶೆಣ್ಣೈ ಹಾರ್ಮೋನಿಯಂ ಮಧುಸೂದನ್ ಭಟ್ ರಾಗ್ ಭೂಪಾಲೆ. 10:00 ವನಿತಾ ವಿಹಾರದಲ್ಲಿ ಕೇಳಿ ಕಾಡು ಕ್ಯಾಮರಾ ಮತ್ತು ಕಾಳಜಿ. ವನ್ಯಜೀವಿ ಛಾಯಾಗ್ರಹಕ್ಕೆ ಸುಗಂಧಿ ಅವರ ಅನುಭವ. ಇವರೊಂದಿಗೆ ಆಶಾ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ. 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಅಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಮೃತ್ಯುಂಜಯ ದೊಡ್ಡವಾಡ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನಹರೆ ಪಲ್. 11:00 ಸವಿ ನೆನಪು. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕೇಳಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ. ನಡೆಸಿಕೊಡುತ್ತಾರೆ ಸಹನಾ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸೀಳು ತುಟಿ ಅಂಗುಳ ಕುರಿತು ಡಾಕ್ಟರ್ ಗಿರೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮನಿ ಭಾರತದ ಸಮಗ್ರ ವಾಚನ.

ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎ ಶಶಾಂಕರ ನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಳಿನಿ ಪಾಯ್. 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ ಕೃಷಿಕ ರೈತ ಮಹಿಳೆಯರು, ಈ ಕುರಿತು ಡಾಕ್ಟರ್ ಶ್ವೇತಾ ಪಿಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗ್ಗಟ್ಟುಗಳ ಪದ ಕೇಳುವಿರಿ. 7:45 ಸಿರಿಗಂದ, 9:15 ಪಿಎಸ್ ವಸಂತ ಹಾಡಿರುವ ಭಾವಗೀತೆಗಳು, 9:30 ಮನಿಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದಿಂದ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರ ಮ್ಯಾಂಡೋಲಿನ್ ವಾದನ ಕೇಳುವಿರಿ. ವಯೋಲಿನ್ ಕೃತಿಕಾ ಕೌಶಿಕ್, ಮೃದಂಗ ಆರ್ ನರಸಿಂಹನ್. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು ಪಾಲಿಮರ್ ಟೆಕ್ನಾಲಜಿ, ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ ಮನ ಕಲಕುವ ಕಥೆ. ಕಲಾತ್ಮಕತೆ, ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯನ್ನು ಈಗ ಕೇಳೋಣ.
5: ನಾನು ಕಥೆಗಾರನಾಗೋದೊಳೆಯಲ್ಲಿ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್, ಕವಿಗಳು. ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನೇಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನ ಅಥವಾ ಮಾಸ್ತಿಯವರ ಕಥೆಗಳನ್ನ ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರೆದ ಕಥೆ ಬರೆದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ. ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದ್ಬಿಡ್ತು. ಬರೀಲಿಕ್ಕೂತೆ ಬರದೆ, ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಹೊರೆ. ನೋಡಿ, ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆ ಬಗ್ಗಾಗಿತ್ತು ಎನ್ನುವ ಮಾತು ಈಗ ನನ್ನದಾಗ ನನಗೂ ಆಶಯವಾಗ್ತದೆ. ಈ ಕಥೆ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊರದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂಥ, ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ

0: ಬಲಗಿರಿಯನ್ನ ಉತ್ತುಮೆ ಅಂತ ಕಥೆಗಳನ್ನು ಕಲಿಸಿದಾಗ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿರಿಗೆ ಕಳಿಸಿ ಅವರ ಆಶೀರ್ವಾದ ಬೇಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೇ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರುವ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಿಕ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ, ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿ ಆಸ್ಥೆ. ಯಾಕಂದರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೇ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲ ಕಥಾ ಸಾಹಿತ್ಯಕ್ಕೆ ಮೂಲವಾದ ಆಸ್ಥೆ, ಮನುಷ್ಯನಲ್ಲಿಯ ಪ್ರೀತಿ, ಮನುಷ್ಯನ ಬಗ್ಗೆ ಇರಬೇಕಾದ ಆಸ್ಥೆ. ನನ್ನ ಮೊದಲನೇ ಕಥಾ ಸಂಗ್ರಹದಲ್ಲೇ ಈ ಮನುಷ್ಯನ ಬಗೆಗಿನ ಒಂದು ಆಸ್ಥೆ ಇದೆ ಹೇಳೋದು ನೀವು, ಬಹುಶಃ ಎಲ್ಲ ಕಥೆಗಳ ಬಗ್ಗೆ ಸಹ ಹೇಳಬಹುದಾದ ಮಾತು ಅಂತ ಕನಿಸ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಯಶವಂತ ಚಿತ್ತಾಲ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಸರ್ವೋಚ್ಚ ನ್ಯಾಯಾಲಯೇನ ಉಕ್ತಂ ಯತ್ ನಾಗರಿಕತಾ ನಿರ್ಣಯಃ ಉತವಾ ವಿದೇಶಿತ್ವ ಘೋಷಣಾ ನಿಸ್ಪಕ್ಷಯಾ ವಿಧಿಸಮ್ಮತಯಾ ಯುಕ್ತಿಯುತಯಾ ಚ ಪ್ರಕ್ರಿಯೆಯಾ ಏವ ಭವೇತ್. ಸಮಮೇವ ನ್ಯಾಯಾಲಯೇನ ಸಪ್ತವಿಂಶತಿ ಯಾಚಿಕಾಕರ್ತೃಣಾಂ ವಿದೇಶಿತ್ವಂ ಸಮರ್ಥನಯುತಃ ಗುವಾಹಾಟಿ ಉಚ್ಚ ನ್ಯಾಯಾಲಯಸ್ಯ ನಿರ್ಣಯಃ ಅಪಿ ನಿರಸ್ತಃ. ಸರ್ವೋಚ್ಚ ನ್ಯಾಯಾಲಯೇನ ಅಯೋಧ್ಯಾಯಾಃ ರಾಮಜನ್ಮಭೂಮಿ ಮಂದಿರಸ್ಯ ದಾನ ವಿಷಯೆ ಆರೋಪಿತ ದುರುಪಯೋಗಸ್ಯ ಅನ್ವೇಷಣರತಾಯ ವಿಶೇಷಾನ್ವೇಷಣ ದಲಾಯ ಅನ್ವೇಷಣ ವಿಷಯೆ ಪ್ರತಿವೇದನಂ ಉಪಸ್ಥಾಪಯಿತುಂ ನಿರ್ದೇಶಃ ಪ್ರದತ್ತಃ. ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ತಮಿಳುನಾಡು ರಾಜ್ಯೇ ಅಮೋನಿಯಾ ಗ್ಯಾಸ್ ಸ್ರಾವೇನ ಪ್ರಭಾವಿತಾನಾಂ ಝಾರ್ಖಂಡ ರಾಜ್ಯಸ್ಯ ಶ್ರಮಿಕಾನಾಂ ಪ್ರಕರಣಸ್ಯ ಸಂಜ್ಞಾನಂ ಗೃಹೀತವತಿ ತಥಾ ಚ ಶೀಘ್ರ ಕಾರ್ಯ ಸಂಪಾದನಾಯ ನಿರ್ದೇಶಾನ್ ಪ್ರದತ್ತವತಿ. ಭಾರತ ಜಾಪಾನ ದೇಶಯೋಃ ಮಧ್ಯೆ ಅದ್ಯ ಪ್ರಚಲಿತೆ ಪ್ರಾದೇಶಿಕ ವೈಶ್ವಿಕ ಸುರಕ್ಷಾ ಪರಿದೃಶ್ಯೆ ವ್ಯಾಪಕ ವಿಮರ್ಶಃ ಅಭವತ್. ಅಪಿ ಚ ಟೆನಿಸ್ ಕ್ರೀಡಾಯಾಂ ಇಟಲಿ ದೇಶಸ್ಯ ಯಾನಿಕ್ ಸಿನರ್ ಇತ್ಯೇಷಃ ಜರ್ಮನಿ ದೇಶಸ್ಯ ಅಲೆಕ್ಸಾಂಡರ್ ಜವೇರೇವ್ ಇತ್ಯಮುಂ ಪರಾಜಿತ್ಯ ಸ್ವಸ್ಯ ವಿಂಬಲ್ಡನ್ ಪುರುಷ ಏಕಲ್ ಉಪಾಧಿಂ ಯಥಾವದೇವ ಧಾರಯತಿ. ಅಥ ವಾರ್ತಾಃ ವಿಸ್ತರೇಣ. ಸರ್ವೋಚ್ಚ ನ್ಯಾಯಾಲಯೇನ ಅದ್ಯ ನಿರ್ಣೀತಂ ಯತ್ ಕಸ್ಯಚಿತ್ ವ್ಯಕ್ತೇಃ ನಾಗರಿಕತಾ ನಿರ್ಣಯಃ ಅಥವಾ ತಸ್ಯ ವಿದೇಶಿತ್ವಸ್ಯ ಘೋಷಣಾ ನಿಸ್ಪಕ್ಷ ವಿಧಿಸಮ್ಮತ ಯುಕ್ತಿಯುತ ಪ್ರಕ್ರಿಯೆಯಾ ಏವ ಭವೇತ್. ಸರ್ವೋಚ್ಚ ನ್ಯಾಯಾಲಯೇ ಅಸಮರಾಜ್ಯಸ್ಯ ವಿದೇಶಿ ನ್ಯಾಯಾಧಿಕರಣೈಃ ವಿದೇಶಿನಃ ಇತಿ ಘೋಷಿತಾನಾಂ ಸಪ್ತವಿಂಶತಿ ಜನಾನಾಂ ಯಾಚಿಕಾನಾಂ ಶ್ರವಣಂ ಅಭವತ್. ನ್ಯಾಯಾಲಯೇನ ಗುವಾಹಾಟಿ ಉಚ್ಚ ನ್ಯಾಯಾಲಯಸ್ಯ ಸಹ ನಿರ್ಣಯಃ ನಿರಸ್ತಃ ಯೇನ ಏತೆ ಸಪ್ತವಿಂಶತಿ ಯಾಚಿಕಾಕರ್ತಾರಃ ವಿದೇಶಿನಃ ಇತಿ ನಿರ್ಣಯಃ ಸಮರ್ಥಿತಃ ಆಸೀತ್. ವಿಕ್ರಮನಾಥ ಸಂದೀಪ ಮೆಹ್ತಾ ಇತ್ಯೇತಾಭ್ಯಾಂ ನ್ಯಾಯಮೂರ್ತಿಭ್ಯಾಂ ಉಕ್ತಂ ಯತ್ ಯೇ ಭಾರತೀಯ ನಾಗರಿಕತಾಯಾಃ ಅಯೋಗ್ಯಾಃ ಸಂತಿ ತೇ ಮಿಥ್ಯಾ ಪ್ರತಿಪಾದನೈಃ ನ್ಯಾಯ ಪ್ರಕ್ರಿಯಾಯಾಃ ದುರುಪಯೋಗೇನ ಉತವಾ ಪ್ರಕ್ರಿಯಾ ವಿಳಂಬಸ್ಯ ಲಾಭಂ ಉಪಯುಜ್ಯ ಭಾರತೀಯ ನಾಗರಿಕತಾಂ ನ ಪ್ರಾಪ್ನುಯುಃ. ಏತಸ್ಯ ಸುನಿಶ್ಚಿತೀಕರಣಂ ರಾಜ್ಯಸ್ಯ ನ್ಯಾಯೋಚಿತಂ ಮಹತ್ವಪೂರ್ಣಂ ಚ ಕರ್ತವ್ಯಮಸ್ತಿ. ತಥಾಪಿ ನ್ಯಾಯಪೀಠೇನ ವಿಧಿಸಮ್ಮತ ಪ್ರಕ್ರಿಯಾಯಾಃ ಪಾಲನಸ್ಯ ಅವಶ್ಯಕತಾ ಪುನಃ ಪ್ರತಿಪಾದಿತಾ. ನ್ಯಾಯಪೀಠೇನ ನಿರ್ದೇಶಃ ಪ್ರದತ್ತಃ ಯತ್ ಯಾವತ್ ವಿದೇಶಿ ನ್ಯಾಯಾಧಿಕರಣೈಃ ಏತೇಷಾಂ ಪ್ರಕರಣಾನಾಂ ಪುನಃ ಶ್ರವಣಂ ನ ಕ್ರಿಯತೆ ತಾವತ್ ಯಾಚಿಕಾಕರ್ತೃಷು ಕಿಮಪಿ ದಂಡಾತ್ಮಕ ಉಪಕ್ರಮಂ ನ ಕ್ರಿಯತಾಂ. ಯಾಚಿಕಾಕರ್ತೃಭಿ ವಿದೇಶಿ ನ್ಯಾಯಾಧಿಕರಣಸ್ಯ ಆದೇಶಾಃ ಪ್ರಥಮಂ ಗುವಾಹಟಿ ಉಚ್ಚ ನ್ಯಾಯಾಲಯೇ ತತಃ ಪರಂ ಸರ್ವೋಚ್ಚ ನ್ಯಾಯಾಲಯೇ ಚ ಪ್ರತ್ಯಾಹೂತಾಃ. ಸ್ವೀಯ ಭಾರತೀಯ ನಾಗರಿಕತಾಯಾಃ ಸಮರ್ಥನಾಯ ತೈಃ ಏಕಸಪ್ತತ್ಯಧಿಕ ಊನವಿಂಶತಿ ಶತ ವರ್ಷಾತ್ ಪ್ರಾಕ್ ಕಾಲೀನಾಃ ವಂಶ ಪರಂಪರಾ ಸಂಬದ್ಧಾಃ ಅಭಿಲೇಖಾಃ ಮತದಾತ್ರಿ ಸೂಚಯಃ ಭೂಮ್ಯಭಿಲೇಖಾಶ್ಚ ಪ್ರಮಾಣರೂಪೇಣ ಪ್ರಸ್ತುತಾಃ. ಸರ್ವೋಚ್ಚ ನ್ಯಾಯಾಲಯೇನ ಅದ್ಯ ಉತ್ತರ ಪ್ರದೇಶ ಪ್ರಶಾಸನೇನ ನಿರ್ಮಿತಾಯ ವಿಶೇಷಾನ್ವೇಷಣ ದಲಾಯ ಅಯೋಧ್ಯಾಯಾಃ ಶ್ರೀರಾಮ ಜನ್ಮಭೂಮಿ ಮಂದಿರಸ್ಯ ಪ್ರಾಪ್ತ ದಾನಸ್ಯ ಅಭಿಶಂಕಿತ ದುರುಪಯೋಗಸ್ಯ ಅನ್ವೇಷಣ ವಿಷಯೇ ಪ್ರತಿವೇದನಂ ಉಪಸ್ಥಾಪಯಿತುಂ ನಿರ್ದೇಶಃ ಪ್ರದತ್ತಃ. ಸಮಮೇವ ನ್ಯಾಯಾಲಯೇನ ಅಸ್ಮಿನ್ ಪ್ರಕರಣೇ ಅನುಚಿತ ವಿನಿಯೋಗಸ್ಯ ಆರೋಪ ವಿಷಯೇ ಕೇಂದ್ರೀಯಾನ್ವೇಷಣ ವಿಭಾಗೇನ ಅನ್ವೇಷಣಸ್ಯ ಯಾಚನಾಂ ಕುರ್ವತೀಷು ಯಾಚಿಕಾಸು ಕೇಂದ್ರ ಪ್ರಶಾಸನಾಯ ಉತ್ತರ ಪ್ರದೇಶ ಪ್ರಶಾಸನಾಯ ತಥಾ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ನ್ಯಾಸಾಯ ಚ ಸೂಚನಾ ಪತ್ರಾಣಿ ಪ್ರಖ್ಯಾಪಿತಾನಿ. ಏತಾಸಾಂ ಯಾಚಿಕಾನಾಂ ಶ್ರವಣಂ ಭಾರತಸ್ಯ ಮುಖ್ಯ ನ್ಯಾಯಾಧೀಶಸ್ಯ ಅಧ್ಯಕ್ಷತಾಯಾಂ ಸಮ್ಮಿಲಿತೈಃ ಸೂರ್ಯಕಾಂತ ಜಾಯ ಮಾಲ್ಯಾ ಬಾಗಜಿ ವಿ ಮೋಹನ ಇತ್ಯತೈಃ ನ್ಯಾಯಮೂರ್ತಿಭಿಃ ಕೃತಂ. ಇತಃ ಪ್ರಾಕ್ ಜೂನ್ ಮಾಸಸ್ಯ ತ್ರಯೋದಶೇ ದಿನಾಂಕೆ ಉತ್ತರ ಪ್ರದೇಶ ಪ್ರಶಾಸನೇನ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ನ್ಯಾಸಸ್ಯ ಅನುರೋಧೇನ ಮಂದಿರಸ್ಯ ದಾನ ವಿಷಯೆ ಅಭಿಶಂಕಿತ ದುರುಪಯೋಗಸ್ಯ ಅನ್ವೇಷಣಾರ್ಥಂ ತ್ರಿಸದಸ್ಯಾತ್ಮಿಕಂ ವಿಶೇಷಾನ್ವೇಷಣ ದಲಂ ವಿನಿರ್ಮಿತಂ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಜಾರ್ಖಂಡ ರಾಜ್ಯಸ್ಯ ರಾಮಗಢ ಜನಪದಸ್ಯ ಪ್ರಶಾಸಕೀಯ ಅಧಿವಕ್ತುಃ ಸಂಜೀವ ಕುಮಾರ್ ಅಂಬಷ್ಠಸ್ಯ ಯಾಚಿಕಾಯಾಃ ಅನಂತರಂ ತಮಿಳುನಾಡು ರಾಜ್ಯೆ ಅಮೋನಿಯಾ ಗ್ಯಾಸ ಸ್ರಾವೇನ ಪ್ರಭಾವಿತಾನಾಂ ಜಾರ್ಖಂಡಸ್ಯ ಕರ್ಮಚಾರಿಣಾಂ ವಿಷಯೆ ರಾಷ್ಟ್ರಪತಿ ಪದಾಸೀನಯ ದ್ರೌಪದಿ ಮುರ್ಮು ಇತ್ಯನಯ ಸಂಜ್ಞಾನಂ ಆದತ್ತಂ. ರಾಷ್ಟ್ರಪತಿ ಸಚಿವಾಲಯೇನ ಆಜೀವಿಕಾ ಶ್ರಮ ಸಚಿವಾಃ ತಕ್ಷಣಂ ಆವಶ್ಯಕಂ ಕಾರ್ಯಾಚರಣಾಯ ಕೃತಾನಾಂ ಪದಾಕ್ಷೇಪಾಣಾಂ ವಿಷಯೆ ಪ್ರತಿವೇದನಂ ಸಮರ್ಪಣಾಯ ಚ ನಿರ್ದಿಷ್ಟಾಃ. ಯಾಚಿಕಾಯಾಂ ಪ್ರಭಾವಿತಾನಾಂ ಶ್ರಮಿಕಾಣಾಂ ಝಾರ್ಖಂಡ ರಾಜ್ಯಂ ಪ್ರತಿ ಸುರಕ್ಷಿತಂ ಪುನರಾಗಮನಂ ಆರ್ಥಿಕ ಸಹಾಯಂ ಕ್ಷತಿಪೂರ್ತಿಂ ಪುನರವಸನಂ ಚ ಪ್ರಾರ್ಥಿತಮಸ್ತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಕೊಲಂಬಿಯಾ ದೇಶಸ್ಯ ನಗರೆ ಆಯೋಜಿತೆ ಷಡ್ಪಂಚಾಶತ್ತಮೇ ಷಡ್ವಿಂಶತ್ಯಧಿಕದ್ವಿಸಹಸ್ರತಮ ವರ್ಷಸ್ಯ ಅಂತಾರಾಷ್ಟ್ರೀಯ ಭೌತಿಕ ಶಾಸ್ತ್ರ ಒಲಿಂಪಿಯಾಡ್ ಸ್ಪರ್ಧಾಯಾಂ ಸ್ವರ್ಣ ಪದಕ ವಿಜಯಾಯ ಭಾರತೀಯ ದಲಸ್ಯ ಅಭಿನಂದನಂ ಕೃತಂ. ಸಾಮಾಜಿಕಾಂತರ್ಜಾಲೀಯೇ ಪಟಲೆ ಶ್ರೀಮೋದಿ ಅವದತ್ ಯತ್ ತೇಷಾಂ ಉಪಲಬ್ಧಿಃ ರಾಷ್ಟ್ರಸ್ಯ ಯುವಶಕ್ತೇಃ ಅನಂತ ಕ್ಷಮತಾಯಾಃ ವಿಜ್ಞಾನಂ ತಥಾ ಶೋಧನಂ ಪ್ರತಿ ತೇಷಾಂ ಉತ್ಸಾಹಸ್ಯ ಚ ಅನ್ಯತಮಂ ಉದಾಹರಣಂ ಪ್ರತಿಬಿಂಬಯತಿ. ಬಿಹಾರಸ್ಯ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಅದ್ಯ ಪಟನಾನಗರೆ ಬಿಹಾರ ಹೆಲಿಪರ್ಯಟನಸ್ಯ ತಥಾ ವಿಮಾನ ಪರ್ಯಟನ ಸೇವಾ ಯೋಜನಾಯಾಃ ಶುಭಾರಂಭಂ ಅಕರೋತ್. ಅಸ್ಮಿನ್ ಅವಸರೆ ಅಸ್ಯೈ ಸೇವಾಯೈ ಆಭಾಸೀಯ ಮಾಧ್ಯಮೇನ ಆರಕ್ಷಣ ಪಟಲಸ್ಯಾಪಿ ಉದ್ಘಾಟನಂ ಅಕರೋತ್. ಮುಖ್ಯಮಂತ್ರಿ ಉಕ್ತವಾನ್ ಯತ್ ಏಷಾ ಯೋಜನಾ ರಾಜ್ಯ ಪರ್ಯಟನ ಸಂವರ್ಧನಾಯ ತಥಾ ಜನೇಭ್ಯಃ ಬಿಹಾರ ರಾಜ್ಯಸ್ಯ ಪರ್ಯಟನ ಸ್ಥಳಾನಾಂ ಸುಗಮತೆಯ ಯಾತ್ರಾ ಸೌವಿಧ್ಯ ಪ್ರದಾನಾಯ ಆರಬ್ಧಾಸ್ತಿ.
4: ಲೋಗೋ ಕೋ ಬಿಹಾರ ದರ್ಶನ್ ಕರಾನಾ ಯೇ ಸಿರ್ಫ್ ಶೋಕೇಸ್ ಮೇ ನಹೀ ರಖನಾ ಯೇ ಪೂರಿ ತರಹ ಐಸೀ ವ್ಯವಸ್ಥಾ ಕೀಜಿಯೇ ಕಿ ಪರ್ ಡೇ ಹಮ್ ಬಿಹಾರ ದರ್ಶನ್ ಕರಾ ಸಕೆ ಬಿಹಾರ ಕಿ ಅರ್ಥವ್ಯವಸ್ಥಾ ಮೇ ಟೂರಿಜಮ್ ಕಾ ರೋಲ್ ಹೋ ತಬ್ ಸಮಜೇ ಗಯಾ ಕಿ ಟೂರಿಜಮ್ ಕಾ ರಾಸ್ತಾ ಬದಲಾ ಹಮ್ ಆಮ್ ಲೋಗೋ ಕೋ ಸೈರ್ ಕರಾನೆ ಕಾ ಕಾಮ್ ಕರ್ ರಹೇ.
3: ಯೋಜನಾಯಾಃ ಪ್ರಥಮೇ ಚರಣೆ ಪಟನಾ ವಾಲ್ಮೀಕಿನಗರಂ, ಮಾತಾ ಮುಂಡೇಶ್ವರಿ, ರಾಜಗೀರ್ ಇತ್ಯೇತಾನಿ ಸ್ಥಾನಾನಿ ಸಮಾವಿಷ್ಟಾನಿ ಸಂತಿ. ರಾಜ್ಯ ಪ್ರಶಾಸನಂ ಪ್ರತ್ಯೇಕಸ್ಮೈ ಯಾತ್ರಾನುಮತಿ ಪತ್ರಾಯ ದ್ವಾವಿಂಶತ್ಯಧಿಕ ಚತುಶ್ಶತಾಧಿಕ ಪಂಚದಶ ಸಹಸ್ರ ರೂಪ್ಯಕಾಣಿ ಯಾವತ್ ಅನುದಾನಂ ಪ್ರದಾಸ್ಯತಿ. ಉದಗ್ರಯಾನ ಪರ್ಯಟನ ಸೇವಾ ಜುಲೈ ಮಾಸಸ್ಯ ಅಷ್ಟಾದಶ ದಿನಾಂಕಾದಾರಭ್ಯ ಪ್ರತ್ಯೇಕಸ್ಮಿನ್ ಶನಿವಾಸರೆ ರವಿವಾಸರೆ ಚ ಸಂಚಾಲಿತಾ ಭವಿಷ್ಯತಿ. ಮಧ್ಯಪ್ರದೇಶಸ್ಯ ಭೋಪಾಲನಗರೆ ಎಂಪಿ ಟೆಕ್ ಗ್ರೋಥ್ ಕಾನ್ಕ್ಲೇವ್ 3.0 ಇತ್ಯಸ್ಯ ಆಯೋಜನಂ ಪ್ರಚಲತಿ. ಮುಖ್ಯಮಂತ್ರಿ ಡಾಕ್ಟರ್ ಮೋಹನ ಯಾದವಃ ಸಮ್ಮೇಳನಸ್ಯೋದ್ಘಾಟನಂ ಅಕರೋತ್. ತಥಾ ಅಷ್ಟಸಪ್ತತ್ಯಧಿಕೈಕಶತ ದಶಾಂಶೋತ್ತರ ಸಪ್ತಕೋಟಿ ರೂಪ್ಯಕಾನಾಂ ನಿವೇಶೇನ ಸ್ಥಾಪಿತಾನಾಂ ವಿಂಶತಿ ಔದ್ಯೋಗಿಕ ಕೇಂದ್ರಾಣಾಂ ಶುಭಾರಂಭಂ ಅಕರೋತ್. ಅಸ್ಯ ಸಮ್ಮೇಳನಸ್ಯ ಉದ್ದೇಶ್ಯಂ ಮಧ್ಯಪ್ರದೇಶಂ ದೇಶಸ್ಯ ಪ್ರಮುಖ ಪ್ರೌದ್ಯೋಗಿಕೀ ಔದ್ಯೋಗಿಕ ಕೇಂದ್ರ ರೂಪೇಣ ವಿಕಸಿತುಂ ಅಸ್ತಿ. ಸಮ್ಮೇಳನ ಸಂಬೋಧಯನ್ ಮುಖ್ಯಮಂತ್ರಿ ಅವದತ್ ಯತ್ ವಿಗತ ದ್ವಾದಶ ವರ್ಷೇಷು ಭಾರತಂ ವಿಶ್ವಸ್ಯ ಶೀಘ್ರತಮ ವಿಕಾಸಮಾನ ದೇಶೇಷು ಅನ್ಯತಮಂ ಜಾತಂ. ಅಸೌ ಅವದತ್ ಯತ್ ಪೂರ್ವಂ ಮಧ್ಯಪ್ರದೇಶಃ ಕೇವಲಂ ಕೃಷೇಃ ಕೃತೆ ಪ್ರಸಿದ್ಧ ಆಸೀತ್, ಕಿಂತು ಅಧುನಾ ರಾಜ್ಯೇ ಡ್ರೋನಯಾನಾತ್ ಆರಭ್ಯ ಪ್ರಕ್ಷೇಪಣಾಸ್ತ್ರ ಪರ್ಯಂತಂ ನಿರ್ಮಾಣಂ ಕ್ರಿಯತೆ. ಭಾರತ ಜಾಪಾನ ದೇಶೌ ಅದ್ಯ ಸ್ವತಂತ್ರಂ ಮುಕ್ತಂ ನಿಯಮಾಧಾರಿತಂ ಚ ಹಿಂದ ಪ್ರಶಾಂತ ಪ್ರದೇಶಂ ಪ್ರವರ್ಧಯಿತುಂ ಸ್ವಸ್ಯ ಪ್ರತಿಬದ್ಧತಾಂ ಪುನಃ ಸುದೃಢೀಕೃತವಂತೌ. ಜಾಪಾನ ದೇಶಸ್ಯ ಟೋಕಿಯೋ ನಗರೆ ಆಯೋಜಿತೆ ಅಷ್ಟಮೇ ರಕ್ಷಾ ನೀತಿ ಸಂವಾದಾವಧೌ ಉಭೌ ದೇಶೌ ವಿದ್ಯಮಾನಸ್ಯ ಕ್ಷೇತ್ರೀಯ ವೈಶ್ವಿಕಯೋಃ ಸುರಕ್ಷಾ ಪರ್ಯಾವರಣಸ್ಯ ವಿಷಯೆ ಚರ್ಚಾಂ ಕೃತವಂತೌ. ಟೆನಿಸ್ ಕ್ರೀಡಾಯಾಂ ಇಟಲಿ ದೇಶಸ್ಯ ಯಾನಿಕ್ ಸಿನರ್ ಇತ್ಯೇಷಃ ಜರ್ಮನಿ ದೇಶಸ್ಯ ಅಲೆಕ್ಸಾಂಡರ್ ಜೆವೆರೆವ್ ಇತ್ಯಮುಂ ಪರಾಜಿತ್ಯ ಸ್ವಸ್ಯ ವಿಂಬಲ್ಡನ್ ಪುರುಷ ಏಕಲ ಉಪಾಧಿಂ ಯಥಾವದೇವ ಧಾರಯತಿ ಇತಿ ವಾರ್ತಾಃ.
5: ಆಕಾಶವಾಣಿ ಈಗ ಜಿಲ್ಲಾ ವಾರ್ತಾಪತ್ರ.

ಆಕಾಶವಾಣಿ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಿಲ್ಲೆಯಲ್ಲಿ ಪ್ರಗತಿಯಲ್ಲಿದೆ. ಕಳೆದ ಶನಿವಾರ 11ನೇ ತಾರೀಖಿನವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಮತದಾರರ ಎನ್ಯುಮರೇಷನ್ ಶೇಕಡ 85.52% ಗುರಿ ಸಾಧಿಸಲಾಗಿದೆ. ಇಲ್ಲಿಯವರೆಗೆ 151,231 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ವಿಧಾನ ಪರಿಷತ್ ಶಾಸಕ ಎಫ್ಎಚ್ ಜಕ್ಕಪ್ಪನವರ್ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ ಜೂನ್ 29ರಿಂದ ಜಿಲ್ಲೆಯ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಅರ್ಜಿಗಳನ್ನು ವಿತರಿಸಿ ಸಮರ್ಪಕ ಮಾಹಿತಿ ಭರ್ತಿ ಮಾಡಿದ್ದ ನಮೂನೆಗಳನ್ನು ಡಿಜಿಟಲೀಕರಿಸುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದೆ. ರೈತರು ತಮ್ಮ ಬೆಳೆಗಳನ್ನು ತಾವೇ ಸ್ವತಃ ಛಾಯಾಚಿತ್ರ ಸಮೇತ ಸಮೀಕ್ಷೆ ಕೈಗೊಳ್ಳಬಹುದಾಗಿದೆ. ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಬಿಡುಗಡೆಯಾಗಿದ್ದು, ಕೃಷಿಕರು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆನ್ಲೈನ್ ಅಪ್ಡೇಟ್ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 263,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದ್ದು ಶೇಕಡ 93%ರಷ್ಟು ಗುರಿ ಸಾಧನೆಯಾಗಿದೆ ಎಂದು ಅವರು ಹೇಳಿದರು. ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಆರ್ಎನ್ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿತ್ತು. ಯೋಗಪಟು ಜಗದೀಶ್ ಮಳಗಿ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಜಯಂತಿ ಅವರ ಮಾರ್ಗದರ್ಶನದಲ್ಲಿ 100 ಜನ 24 ಸರಳ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಯೋಗ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಬಲ್ಲ ಔಷಧಿಯಾಗಿದ್ದು, ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸ ನಮ್ಮನ್ನು ಸುದೃಢಗೊಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಒಣತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ.

0: ಹುಬ್ಬಳ್ಳಿಯ ಗಬ್ಬೂರಿನ ಮಹಾನಗರ ಪಾಲಿಕೆಯ ಒಣ ತ್ಯಾಜ್ಯ ಸಂಸ್ಕರಣಾ ಹಾಗೂ ಇದ್ದಿಲು ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದರು. ಈಗ ರಾಯಚೂರು ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 5,72,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು, ಆ ಪೈಕಿ 2,44,865 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದೆ. 1,57,000 ಹೆಕ್ಟೇರ್ನಲ್ಲಿ ಹತ್ತಿ, 65,400 ಹೆಕ್ಟೇರ್ನಲ್ಲಿ ತೊಗರಿ, 12,600 ಹೆಕ್ಟೇರ್ನಲ್ಲಿ ಸೂರ್ಯಕಾಂತಿ, 4,800 ಹೆಕ್ಟೇರ್ನಲ್ಲಿ ಸಜ್ಜೆ, 2,600 ಹೆಕ್ಟೇರ್ನಲ್ಲಿ ಭತ್ತ ಬಿತ್ತನೆಯಾಗಿದೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ಜಿಲ್ಲೆಯ ಒಟ್ಟು 5,038 ಜನ ರೈತರು ಹೆಸರು ನೋಂದಾಯಿಸಿದ್ದಾರೆ. ಪ್ರಸಕ್ತ ಮುಂಗಾರು ಹಂಗಾಮಿಗೆ 2,55,173 ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದೆ. ಈವರೆಗೆ ಬೇಡಿಕೆಗೆ ಅನುಗುಣವಾಗಿ 1,61,854 ಮೆಟ್ರಿಕ್ ಟನ್ ರಸಗೊಬ್ಬರ ರೈತರಿಗೆ ಪೂರೈಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಜಿಲ್ಲೆಯ 2,35,035 ಜನ ರೈತ ಫಲಾನುಭವಿಗಳ ಖಾತೆಗೆ 853,41,00,000 ರೂಪಾಯಿ ನೇರವಾಗಿ ಜಮೆಯಾಗಿದೆ. ಇದುವರೆಗೆ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಅಕ್ಷಯ್ ಕುಮಾರ್ ದೊಡ್ಡಮನಿ ಹಾಗೂ ವಿಶ್ವನಾಥ್ ರಾಯಚೂರು. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
6: ನೀನ್ ಮಾಡಿದ್ದು ನೀನೇ ತಿನ್ನು.
7: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
8: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ.
2: ಅದೇ ಸಾಲದಿಂದ
1: ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
1: ನೀವ್ಯಾರು?
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು

ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇದೇ 15ರಂದು ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ನದಿ ನೀರಿನ ಹೋರಾಟದ ರೂಪರೇಷೆ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಯ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ರೈತರಿಗೂ ನೆರವಾಗಬೇಕು, ಕುಡಿಯುವ ನೀರನ್ನು ಪೂರೈಸಬೇಕು, ಜೊತೆಗೆ ತಮಿಳುನಾಡು ಪಾಲಿನ ನೀರು ಹರಿಸುವ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಆಗಸ್ಟ್ 6ರಿಂದ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಮುಂದೆ ತಿರುಪತಿಯಲ್ಲಿ ನಡೆಯುವ ಮೊದಲ ಆರತಿಯಲ್ಲಿ ರಾಜ್ಯದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸಬಹುದು. ತಿರುಪತಿ ದೇವಾಲಯದ ಮಾರ್ಗಸೂಚಿಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಇಂದು ರಾಮನಗರ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಜೂನ್ನಲ್ಲಿ ತಮಿಳುನಾಡಿಗೆ ನಿರ್ದಿಷ್ಟ ಪ್ರಮಾಣದ ನೀರು ಹರಿಸಬೇಕೆಂಬ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಮತ್ತು ರೈತರ ಬೆಳೆಗಳಿಗೆ ನೀರಿನ ಅಭಾವವಿರುವುದರಿಂದ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದ್ದಾರೆ.
1: ಜುಲೈಯಲ್ಲಿ ಮಳೆಗಳು ಚೆನ್ನಾಗಿ ಬಂದಿದ್ರೆ ಕೆರೆಗಳು ತುಂಬಿರೋದು, ಜುಲೈಯಲ್ಲಿ ಮಳೆಗಳಾಗಿಲ್ಲ, ಅಂದರೆ ಕೆರೆಗಳಿಗೂ ಕೂಡ ನೀರು ಬಂದಿಲ್ಲ. ನೋಡೋಣ, ಮುಂದಿನ ತಿಂಗಳು ಜುಲೈ ಆಗಸ್ಟಲ್ಲಿ ಹೆಚ್ಚು ಮಳೆಗಳು ಬಂದು ಕೆರೆಗಳು ತುಂಬಿಕೊಂಡ್ರೆ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಲಾಸ್ಟ್ ಟೈಮು ಕೂಡ ಮೀಟಿಂಗ್ ಮಾಡಿದಾಗ ನಮ್ಮ ಡ್ಯಾಮ್ಸಲ್ಲಿ ಎಷ್ಟು ನೀರಿದೆ ಮತ್ತು ಕುಡಿಯೋ ನೀರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅವ್ರೇನು ಮಾಡಿದ್ರು, ಮುಂದಿನ ತಿಂಗಳಿಗೆ ಮೀಟಿಂಗ್ ಮುಂದಕ್ಕೆ ಹಾಕೋದು. ನಾಳಿದ್ದು ಮೀಟಿಂಗ್ ಇದೆ, ಅಲ್ಲಿವರೆಗೂ ಇದು ಹೆಚ್ಚು ಮಾತಾಡದೇ ಇರೋ ಸೂಕ್ತ.
0: ಜುಲೈ ತಿಂಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾಗಿದ್ದು ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಹಾಗೂ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ

0: ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನ ಗಳಿಸಿದ್ದು, ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಹಾಗೂ ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಗುಣಮಟ್ಟದ ಶೈಕ್ಷಣಿಕ ಮೂಲಸೌಕರ್ಯಗಳ ನಿರ್ಮಾಣವು ಜ್ಞಾನ, ಸಂಶೋಧನೆ, ನಾವೀನ್ಯತೆ ಹಾಗೂ ರಾಷ್ಟ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನಸಿರಿ ಕ್ಯಾಂಪಸ್ನ ಬಿದರಕಟ್ಟೆಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಭಿವೃದ್ದಿ ಹೊಂದಿದ ಭಾರತ 2047 ಗುರಿ ಸಾಧನೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಪ್ಪತ್ತು ವರ್ಷಗಳಿಗೊಮ್ಮೆ ನಡೆಯುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ರಾಜ್ಯದಲ್ಲಿ ಸಮರ್ಪಕವಾಗಿ ನಡೆಯಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆದರೆ ರಾಜ್ಯ ಸರ್ಕಾರವು SIR ಪ್ರಕ್ರಿಯೆಯನ್ನೇ ಹೈಜಾಕ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. SIR ಮೂಲಕ ಅಲ್ಪಸಂಖ್ಯಾತರನ್ನು ಓಲೈಸಲು ಸರ್ಕಾರ ಮುಂದಾಗಿದೆ ಎಂದು ದೂರಿದ್ದಾರೆ. ಜನವರಿಯಿಂದ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡಿಲ್ಲ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ ಎಂದು ಟೀಕಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನವನ್ನು ಇನ್ನಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಬೀದರ್ ಜಿಲ್ಲೆಗೆ ಭೇಟಿ ನೀಡಿರುವ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಇಂದು ಬೀದರ್ ಕೋಟೆಯ ಮುಖ್ಯದ್ವಾರದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರ್ಹರು ಗಣತಿ ನಮೂನೆ ಪಡೆದು ಭರ್ತಿ ಮಾಡಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಪ್ರಗತಿಯಲ್ಲಿದ್ದು 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಗಣತಿ ನಮೂನೆಗಳನ್ನು ವಿತರಿಸುವ ಕಾರ್ಯಪ್ರಗತಿಯಲ್ಲಿದ್ದು, ಮತದಾರರು ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಅವಧಿಗೆ ಮುನ್ನವೇ 100% ಪ್ರಗತಿ ಸಾಧಿಸಿದ ಮತಗಟ್ಟೆ ಅಧಿಕಾರಿಗಳನ್ನು ವಿಜಯಪುರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಸನ್ಮಾನಿಸಲಾಯಿತು. ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ಪ್ರಜೆಗಳ ವಿರುದ್ದದ ಕಾರ್ಯಾಚರಣೆಯನ್ನು ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ನಗರದ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ ಶಂಕಿತ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು, ಈ ಪೈಕಿ 3 ಬಾಂಗ್ಲಾ ಪ್ರಜೆಗಳೆನ್ನುವುದು ದೃಢಪಟ್ಟಿದೆ. ಉಳಿದವರ ವಿಳಾಸ ಪತ್ತೆ ಕಾರ್ಯ ನಡೆಯುತ್ತಿದೆ. 3 ಹಿಂದೆಯಷ್ಟೇ ಸೂರತ್ಕಲ್ ಠಾಣಾ ವ್ಯಾಪ್ತಿಯ ಮುಖ ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದರು. ಹಿರಿಯ ರಾಜಕಾರಣಿ ರಾಜ್ಯಸಭೆ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರ ಅಂತ್ಯಕ್ರಿಯೆ ಚಿತ್ರದುರ್ಗದಲ್ಲಿ ಇಂದು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಗಣ್ಯರು, ಮಠಾಧೀಶರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಮಧ್ಯೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹನುಮಂತಪ್ಪ ಅವರು ಚಿತ್ರದುರ್ಗ ಜಿಲ್ಲೆಯ ಕೃಷಿ ಮತ್ತು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗಳಿಗಾಗಿ ದೊಡ್ಡ ಹೋರಾಟ ನಡೆಸಿದ್ದರು ಎಂದು ಗುಣಗಾನ ಮಾಡಿದ್ದರು.

0: ಬೆಂಗಳೂರಿನಲ್ಲಿ ಮಳೆಗಾಲದಲ್ಲೂ ಬಿರುಬಿಸಿಲು ಉಂಟಾಗಿದ್ದು ಜುಲೈ ತಿಂಗಳಲ್ಲೇ ಬೇಸಿಗೆಯ ಅನುಭವವಾಗುತ್ತಿದೆ. ಗರಿಷ್ಠ ಉಷ್ಣಾಂಶದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 31.1 ಡಿಗ್ರಿ, ಬೆಂಗಳೂರು ನಗರದಲ್ಲಿ 32 ಡಿಗ್ರಿ ಹಾಗೂ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ 32.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಹಾಗೂ ಮಲೆನಾಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಕ್ಷೀಣಿಸಿದ್ದು ಬಿಸಿಲಿನ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ. ಈ ಜಿಲ್ಲೆಗಳಲ್ಲಿ ಇಂದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಹಾಗೂ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದಿರುವ ಹಿನ್ನೆಲೆಯಲ್ಲಿ ರೈತರು ಜಲಾಶಯಗಳ ನೀರನ್ನು ಅವಲಂಬಿಸಿ ಬಿತ್ತನೆ ಮಾಡದೆ ಮಳೆ ಆಧಾರಿತ ಹಾಗೂ ಕಡಿಮೆ ನೀರು ಅಗತ್ಯವಿರುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಮನವಿ ಮಾಡಿದ್ದಾರೆ. ಕೋಲಾರದಲ್ಲಿ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಪ್ರಸ್ತುತ ನಿಗದಿಪಡಿಸಿರುವ 130,000 ಮೆಟ್ರಿಕ್ ಟನ್ ಮಾವು ಖರೀದಿ ಮಿತಿಯನ್ನು ಹೆಚ್ಚಿಸುವಂತೆ ಹಾಗೂ ಸ್ಥಗಿತಗೊಂಡಿರುವ ರೈತರ ನೋಂದಣಿ ಪ್ರಕ್ರಿಯೆಯನ್ನು ಮರುಪ್ರಾರಂಭಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಬಗ್ಗೆ ಸಕಾರಾತ್ಮಕ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ?
2: ಹಾ,
1: 5,000 ಉಳಿತು. ಹೊಸ ಸೀರೆ ತಗೊಳ್ಳ?
2: ಇಲ್ಲ,
1: ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ
1: ಹೋಗಿ.
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಆಕಾಶವಾಣಿ ಬೆಂಗಳೂರು.

0: ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರದಲ್ಲಿ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ನಿರಗುಂದ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ. ಮೊದಲಿಗೆ ಜಾಹೀರಾತು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಮೈಕ್ರೋಗ್ರೀನ್ಸ್ ಬಳಕೆ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ವಿಭಾಗದ ವಿಜ್ಞಾನಿಯಾಗಿರುವ ಡಾಕ್ಟರ್ ಸೌಮ್ಯ ಹಿರೇಗೌಡರವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸೌಮ್ಯ ಅವರೇ, ನಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಸರ್.
2: ಇವತ್ತು ನಮಗೆ ಈ ಮೈಕ್ರೋಗ್ರೀನ್ಸ್ ಬಳಕೆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಮೈಕ್ರೋಗ್ರೀನ್ಸ್ ಬಳಕೆಯಿಂದ ನಮ್ಮ ಗ್ರಾಮೀಣ ಮಹಿಳೆಯರ ಆರೋಗ್ಯವನ್ನು ಹೆಂಗೆ ಸುಧಾರಣೆ ಮಾಡ್ಕೋಬಹುದು, ಮತ್ತು ಗ್ರಾಮೀಣ ಮಹಿಳೆಯರಿಗೆ ಇದು ಹೊಸದಾಗಿ ಹಳೆದಿದ್ದರೂ ಈಗ ಇತ್ತೀಚಿನ ದಿನದಲ್ಲಿ ಇನ್ನೂ ಜಾಸ್ತಿ ಬಳಕೆ ಮಾಡಬೇಕಂತ ಒಂದು ವಿಚಾರ ಬಂದಿದೆ, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ.
3: ಮೊದಲನೇದಾಗಿ ನಾವು ಕಂಡಂತಹೇ ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯನ್ನೇ ನಂಬಿಕೊಂಡಿರುವಂತಹ ಯುವಕರು, ಮಹಿಳೆಯರು ಮತ್ತು ಸುಮಾರು ಜನ ಯುವಕರು ಎಲ್ಲರೂ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಅದನ್ನ ನೋಡಕ್ ಹೋದ್ರೆ ಇನ್ನೊಂದ್ ಕಡೆ ಏನಾಗ್ತಿದೆ, ಹೆಚ್ಚಾದ ಅಪೌಷ್ಟಿಕತೆ, ರಕ್ತಹೀನತೆ, ಮಕ್ಕಳಲ್ಲಿ ಪೌಷ್ಟಿಕಾಂಶಗಳ ಕೊರತೆಯನ್ನು ಸಹ ಹೆಚ್ಚಾಗ್ತಿದೆ. ಹಾಗೇನೆ ಇನ್ನೊಂದೆಡೆ ನೋಡಕ್ ಹೋದ್ರೆ ಆರೋಗ್ಯಕರ ಆಹಾರದ ಬೇಡಿಕೆಯು ಸಹ ಹೆಚ್ಚಾಗ್ತಿದೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ಕಡಿಮೆ ಜಾಗದಲ್ಲಿ

0: ಮತ್ತು ಕಡಿಮೆ ಸಮಯ ಬಳಸ್ಕೊಂಡು ಅತ್ಯಂತ ಪೌಷ್ಟಿಕ ಭರಿತ ಆಹಾರವನ್ನ ನಾವು ಉತ್ಪಾದನೆ ಮಾಡಬಹುದು ಅಂತ ಅಂದ್ರೆ ಅದಕ್ಕೆ ಮೈಕ್ರೋಗ್ರೀನ್ಸ್ ನೇರವಾಗಿ ಸಹಾಯಕರ ಆಗಿದೆ ಸರ್. ಹಾಗೆ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಮೈಕ್ರೋಗ್ರೀನ್ಸ್ ಅದ್ರ ಹೆಸರಲ್ಲೇ ಇದೆ. ಮೈಕ್ರೋ ಅಂದ್ರೆ ಚಿಕ್ಕದು, ಗ್ರೀನ್ಸ್ ಅಂದ್ರೆ ಚಿಕ್ಕ ವಯಸ್ಸಿನ ಹಸಿರು ಎಲೆಗಳು. ಇದನ್ನ ನಾವು ಏನು 7 ರಿಂದ 21 ದಿನಗಳಲ್ಲಿ ಬೀಜ ಬಿತ್ತನೆ ಮಾಡಿದ ನಂತರ 7 ರಿಂದ 21 ದಿನಗಳಲ್ಲಿ ಬಂದಂತಹ ಸಸಿಗಳನ್ನ ನಾವು ಅದನ್ನ ಕೊಯ್ಲು ಮಾಡಿ ಅದನ್ನ ಸೇವನೆ ಮಾಡೋದ್ರಿಂದ ಅದರಲ್ಲಿ ಪೋಷಕಾಂಶಗಳು ಹೆಚ್ಚಿಗೆ ಇರೋದ್ರಿಂದ ನಾವು ಅದನ್ನ ಮೈಕ್ರೋಗ್ರೀನ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿರುವಂತಹ ಕಾಂಡ ಮತ್ತು ಎಲೆ ಭಾಗಗಳಲ್ಲಿ ಹೆಚ್ಚಿನ ಅಂಶ ಪೋಷಕಾಂಶಗಳು ಇರ್ತವೆ ಸರ್.
1: ಈಗ ಈ ಒಂದು ಈಗ ಹಸಿರೆಲೆ ಗೊಬ್ಬರದ ಬಗ್ಗೆ ನಾವು ಕೇಳಿದ್ವಿ, ಅದೇ ಥರ ಹಸಿರೆಲೆನ ತಿನ್ನುವುದು ಅಥವಾ ಸೇವಿಸೋದ್ರಿಂದ ಇದು ನಮ್ಮ ಆರೋಗ್ಯದ ಮೇಲೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುತ್ತಾ ಮಕ್ಕಳು ಮತ್ತು ಮಹಿಳೆಯರಿಗೆ ಆರೋಗ್ಯದಲ್ಲಿ ಏನು ಪೌಷ್ಟಿಕಾಂಶವನ್ನು ಒದಗಿಸುತ್ತೆ?
0: ಇದು ತುಂಬಾ ತಿಳ್ಕೋಬೇಕಾಗಿರೋ ವಿಚಾರ. ಯಾಕಂದ್ರೆ ಈಗ ಮೈಕ್ರೋಗ್ರೀನ್ಸ್ ಅಂದ್ರೆ ನಾನು ಹೇಳ್ದಂಗೆ 7 ರಿಂದ 21 ದಿನಗಳ ಚಿಕ್ಕ ಎಲೆಗಳು, ಚಿಕ್ಕ ಬಂದಿರುವಂತಹ ಚಿಕ್ಕ ಚಿಕ್ಕ ಸಸಿಗಳು, ಅದರಲ್ಲಿ ಇರುವಂತ ಪೋಷಕಾಂಶಗಳು ಎಷ್ಟು ಹೇರಳವಾಗಿರ್ತವೆ ಅಂತಂದ್ರೆ, ಈಗ ನಾವು ಮಾಮೂಲಿ ತರಕಾರಿ ತಿನ್ಬೇಕು ಅಂದ್ರೆ ಅದು ಸಂಪೂರ್ಣವಾಗಿ ಬೆಳೆದ ನಂತರ ನಾವು ಅದನ್ನ ಕೊಯ್ಲು ಮಾಡಿ ತಿಂತೀವಿ, ಆ ತರಕಾರಿಗೂ ಮತ್ತು ಮೈಕ್ರೋಗ್ರೀನ್ಸ್ ಚಿಕ್ಕ ಸಸಿಗಳಲ್ಲಿ ಅದಕ್ಕಿಂತ 3 ಪಟ್ಟು ಹೆಚ್ಚಿನ ಪೋಷಕಾಂಶಗಳನ್ನ ನಾವು ಕಾಣ್ತೀವಿ. ಅದರಲ್ಲಿ ಯಾವ್ದ್ಯಾವ್ದು ಪೋಷಕಾಂಶಗಳು ಅಂದ್ರೆ ಜೀವಸತ್ವಗಳು, ಖನಿಜಾಂಶಗಳು ಅಂದ್ರೆ ವಿಟಮಿನ್ಸ್, ಮಿನರಲ್ಸ್ ಮತ್ತು ಪ್ರೋಟೀನ್ ಅಂಶ ಆಗಿರ್ಬೋದು, ನಾರಿನ ಅಂಶ, ಫೈಬರ್, ಹಾಗೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಫೈಟೋ ನ್ಯೂಟ್ರಿಯೆಂಟ್ಸ್, ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಇವು ಏನು ಮೈಕ್ರೋಗ್ರೀನ್ಸ್ ಅಲ್ಲಿ ಹೆಚ್ಚಾಗಿರ್ತವೆ. ಇವು ಯಾವುದಕ್ಕೆ ಸಹಾಯ ಆಗುತ್ತೆ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಸಹಾಯ ಆಗುತ್ತೆ, ಅಪೌಷ್ಟಿಕತೆಯನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ, ಹಾಗೆ ಈಗ ಡಯಾಬಿಟಿಸ್ ಕಾಯಿಲೆ, ಏನು ಹೃದಯ ರೋಗ ಕಾಯಿಲೆ ಆಗಿರ್ಬೋದು ಮತ್ತು ಮಧುಮೇಹ, ಡಯಾಬಿಟಿಸ್ ಕಾಯಿಲೆ ಇದ್ರೆ ಅಂತ ಸಮಸ್ಯೆಗಳಿಗೂ ಇದು ರಾಮಬಾಣ ಅಂತಾನೆ ಹೇಳ್ಬೋದು ಸರ್.
1: ರಕ್ತ ಹೆಚ್ಚಾಗಲಿಕ್ಕೂ ಕೂಡ ಇದು ಸಹಕಾರಿ,
0: ರಕ್ತ ಹೆಚ್ಚಾಗೋದಿಕ್ಕೂ ಸಹಕಾರಿ. ಹಾಗೆ ಏನಾದ್ರೂ ರಕ್ತ ಏನದು ಡಯಾಬಿಟಿಸ್, ಮಧುಮೇಹ ಕಾಯಿಲೆ ಇತ್ತು ಅಂದ್ರೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋದಕ್ಕೂ ಸಹ ಮೈಕ್ರೋಗ್ರೀನ್ಸ್ ತುಂಬಾ ಉಪಯುಕ್ತಕರ ಆಗಿದೆ.
1: ಅಂದ್ರೆ ಇದು ರಕ್ತಹೀನತೆ ಉಳ್ಳಂತಹ ಗ್ರಾಮೀಣ ಮಹಿಳೆಯರು, ಮಕ್ಕಳಲ್ಲಿ ಇದು ಕಂಡು ಬಂದಾಗ ಈ ಮೈಕ್ರೋಗ್ರೀನ್ಸ್ ಅಂದ್ರೆ ಹಸಿರು ಸಸ್ಯ ತಿಂದಾಗ ಅಥವಾ ಹಸಿರು ಎಲೆ ತಿಂದಾಗ ಆರೋಗ್ಯ ಸುಧಾರಣೆ ಆಗುತ್ತೆ.
0: ಹೌದೌದು, ಖಂಡಿತವಾಗ್ಲೂ. ಮತ್ತೆ ಹಿಮೋಗ್ಲೋಬಿನ್ ಲೆವೆಲ್, ರಕ್ತದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಸಹ ಹೆಚ್ಚಾಗುತ್ತೆ, ರಕ್ತಹೀನತೆಯನ್ನು ಕಡಿಮೆ ಮಾಡೋದಕ್ಕೆ ಮೈಕ್ರೋಗ್ರೀನ್ ಸಹಾಯ ಆಗುತ್ತೆ. ಮತ್ತೆ ಏನು ತುಂಬಾ ಖರ್ಚು ಬೇಕಾಗಿಲ್ಲ ಇದನ್ನ ಬೆಳೆಯೋದಿಕ್ಕೆ, ಮತ್ತು ಜಾಗ ಬೇಕಾಗಿಲ್ಲ ಬೆಳೆಯೋದಿಕ್ಕೆ. ಒಂದು ಚಿಕ್ಕ ಮನೆ, ಬಾಲ್ಕನಿ ಆಗಿರ್ಬೋದು, ಕಿಟಕಿ ಆಗಿರ್ಬೋದು.
1: ಡಾಕ್ಟರ್ ಸೌಮ್ಯ, ಈಗ ಮೈಕ್ರೋಗ್ರೀನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಮೈಕ್ರೋಗ್ರೀನ್ಸ್ ಅಂದ್ರೆ ಸ್ವಲ್ಪ ಏನು ಮನಸ್ಸಿನಲ್ಲಿ ಏನು ಅವರಿಗೆ ವ್ಯತ್ಯಾಸ ಕಂಡು ಬರ್ಬೋದು, ಅದಕ್ಕಾಗಿ ಸ್ವಲ್ಪ ಅದ್ರ ಬಗ್ಗೆನು ಹೇಳ್ಬಿಡಿ.
0: ಈಗ ಮೈಕ್ರೋಗ್ರೀನ್ಸ್ ಅಂತ ಅಂದ್ರೆ ನಾನು ಹೇಳ್ದಂಗೆ 7 ರಿಂದ 21 ದಿನಗಳಲ್ಲಿ ಬೆಳೆಯುವಂತ ಚಿಕ್ಕ ಸಸಿ, ಚಿಕ್ಕ
1: ಎಲೆಗಳಿಂದ ಮೊಳಕೆ ಹೊಡೆದ ನಂತರ
0: ಬರುವಂತದ್ದು ಎಲೆಗಳು. ಇದರಲ್ಲಿ ಎರಡು
1: ಮೊಳಕೆ ಹೊಡೆಯಲಿ 3 ದಿನ ಬೇಕಾಗುತ್ತೆ. ಅದ್ರ ನಂತರ 3 ದಿನ ನಂತರ 21 ದಿನದೊಳಗೆ ಬೆಳೆದಂತ ಆ ಮೊಳಕೆ
0: ಹೊಡೆದ ಎಲೆಗಳು, ಚಿಕ್ಕ ಚಿಕ್ಕ ಎಲೆಗಳಿಗೆ ನಾವು ಮೈಕ್ರೋಗ್ರೀನ್ಸ್ ಅಂತ ಹೇಳ್ತೀವಿ. ಈಗ ಅದರಲ್ಲೂ ಕನ್ಫ್ಯೂಷನ್, ಮೊಳಕೆ ಹೊಡೆದಿರೋ ಮೊಳಕೆಗೂ ಮತ್ತು ಮೈಕ್ರೋಗ್ರೀನ್ಸ್ಗೂ ತುಂಬಾ ಕನ್ಫ್ಯೂಷನ್ ಎಲ್ಲ ಜನಕ್ಕೂ. ಇವಾಗ ನೀವ್ ಹೇಳ್ದಂಗೆನೆ ಮೊಳಕೆ ಅಂತಂದ್ರೆ ನಾವು ಏನು ಬೀಜನ ನೆನ್ಸಿಟ್ಟು ಮಾರನೇ ದಿನ 2 ದಿನದಲ್ಲಿ ಮೊಳಕೆ ಹೊಡೆಯುತ್ತೆ, 2 ರಿಂದ 7 ದಿನಗಳೊಳಗೆ ಸೇವನೆ ಮಾಡಿದ್ರೆ ಅದು ಮೊಳಕೆ ಹೊಡೆದಿರುವಂತಹ ತರಕಾರಿ ಅಥವಾ ಕಾಳಿನ ಬೀಜಗಳು ಅಂತ ಹೇಳ್ತೀವಿ. ಅದೇ ಬೀಜ ಬಿತ್ತನೆ ಮಾಡಿದ 7 ರಿಂದ 21 ದಿನಗಳಂತ ನಂತರ ಬರುವಂತಹ ಚಿಕ್ಕ ಚಿಕ್ಕ ಏನು ನಿಜವಾದ ಎಲೆಗಳಿರುವ ಚಿಕ್ಕ ಚಿಕ್ಕ ಸಸಿಗಳನ್ನ ನಾವು ಏನಂತೀವಿ ಮೈಕ್ರೋಗ್ರೀನ್ಸ್ ಅಂತ ಹೇಳ್ತೀವಿ. ಹಾಗೇನೆ ಇದು ಮೈಕ್ರೋಗ್ರೀನ್ಸ್ ಬೆಳೆಯೋದಿಕ್ಕೆ ಸುಮಾರು ಏನು ತುಂಬಾ ಖರ್ಚು ಬೇಕಾಗಿಲ್ಲ, ಚಿಕ್ಕ ಸಾಮಗ್ರಿಗಳಲ್ಲಿ ಮನೆಯಲ್ಲೇನೆ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂತದ್ದು ಮತ್ತು ಹೆಚ್ಚಿನ ಪೋಷಕಾಂಶಯುಕ್ತ ಮೈಕ್ರೋಗ್ರೀನ್ಸ್ ಅಂತ ಹೇಳ್ಬೋದು.
1: ಹಸಿರು ತರಕಾರಿ ಅಂತಾನೆ
0: ಹೇಳ್ಬೋದು.
1: ಆಯ್ತು ಡಾಕ್ಟರ್ ಸೌಮ್ಯ ಅವರೇ, ಮೈಕ್ರೋಗ್ರೀನ್ಸ್ ಬೆಳೆಯುವ ಸಂಪೂರ್ಣ ಒಂದು ಸಂಕ್ಷಿಪ್ತ ವಿಧಾನದ ಬಗ್ಗೆ ತಿಳಿಸಿ. ಅದರಲ್ಲಿ ಬೀಜ ನೆನೆಸ್ಬೇಕಾ ಅಥವಾ ಬಿತ್ತನೆ ಮಾಡ್ಕೋಬೇಕಾ, ಬೆಳಕು ಎಷ್ಟು ಬೇಕಾಗತ್ತೆ, ನೀರು ಯಾವ ಥರ ಇರಬೇಕು, ಯಾವ ಥರ ತಾಪಮಾನ ಕಾಪಾಡ್ಕೋಬೇಕು, ಆಮೇಲೆ ಕೊಯ್ಲು ನಂತರದ ನಿರ್ವಹಣೆ ಇದನ್ನು ಕೂಡ ಹೇಳಿ.
0: ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೋಬೇಕಾಗುತ್ತೆ. ಸಾಮಗ್ರಿಗಳು ಅಂತ ಬಂದಾಗ ಏನು ತುಂಬಾ ಹೆಚ್ಚಿನ ಸಾಮಗ್ರಿಗಳೇನಿಲ್ಲ, ಕಡಿಮೆ ವೆಚ್ಚದಲ್ಲಿ ಚಿಕ್ಕ ಚಿಕ್ಕ ಟ್ರೇಗಳನ್ನ ಬಳಸ್ಕೋಬಹುದು. ಹಾಗೆ ಬೀಜಗಳು ಬೇಕು, ಬೀಜ ಒಳ್ಳೆ ಗುಣಮಟ್ಟದ ಬೀಜಗಳಾಗಿರ್ಬೇಕು, ಏನು ಸರ್ಟಿಫೈಡ್ ಪ್ರಾಮಾಣೀಕೃತ ಬೀಜ ಮಾರಾಟಗಾರರಿಂದನೇ ಬೀಜಗಳನ್ನ ತಗೋಬೇಕು. ಮತ್ತೆ ಅದೇನು
1: ಅದಕ್ಕಿಂತ ಪೂರ್ವದಲ್ಲಿ ಈಗ ನಾವು ಹಸಿರೆಲೆ ಸಸ್ಯವನ್ನ ಅಥವಾ ಮೈಕ್ರೋಗ್ರೀನ್ಸ್ ಅನ್ನ ಬೆಳಿಬೇಕಂದ್ರೆ ಸಾಮಾನ್ಯವಾಗಿ ಪ್ರಚಲಿತವಿರುವ ಕಾಳುಗಳು ಯಾವುದು ಅದನ್ನ ಆಯ್ದುಕೋಬಿಡೋಣ.
0: ಹೌದು ಸರ್, ಮೊದಲನೇ

0: ಒಂದಿಂದ ಸಸ್ಯಗಳನ್ನ ನಾವು ತರಕಾರಿಯಾಗಿ ಬಳಸ್ಕೋಬಹುದು. ಅದು ನೀವು ಹೆಂಗಂದ್ರೆ ನೀವು
1: ಜ್ಯೂಸ್ ಮಾಡಬಹುದು, ಸಲಾಡ್ ಗಳಲ್ಲಿ ಬಳಸ್ಕೋಬಹುದು. ಮತ್ತು ನಾವು ಈಗ ದಿನನಿತ್ಯ ಪಲಾವ್ ಮಾಡ್ತೀವಿ, ಇನ್ನೊಂದೇನು ರೈಸ್ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಪರೋಟ ಮಾಡ್ತೀವಿ, ಇದ್ರಲ್ಲೆಲ್ಲಾನು ಸಹ ನಾವು ಮೈಕ್ರೋಗ್ರೀನ್ಸ್ ನ ಅಳವಡಿಸಿಕೊಂಡು ಅಡಿಗೆ ಮಾಡೋದ್ರಿಂದ ಪ್ರತಿನಿತ್ಯ ಮನೆಯಲ್ಲಿರೋ ಎಲ್ಲರಿಗೂ ಸಹ ಪೋಷಕಾಂಶಯುಕ್ತ ಆಹಾರ ಸೇವನೆಗೆ ಸಹಾಯಕರ ಆಗುತ್ತೆ ಸರ್.
0: ಈ ಸಾಮಾನ್ಯವಾಗಿ ಇವನ್ನ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬಹುದು
1: ಸರ್? ಇವಾಗ
0: ಈಗ ಒಂದು ಪ್ಲೇಟ್ ಅಲ್ಲಿ ಒಂದಿಷ್ಟು ಇದೆ ತಿನ್ನೋ ಐಟಮ್ ಇದೆ ಅಂದ್ರೆ ಅದರಲ್ಲಿ ಎಷ್ಟು ಭಾಗ ಇರಬೇಕು? ಒಂದು 100 ಭಾಗ ಅಂತ ಇಟ್ಕೊಳ್ರಿ, ಅದರಲ್ಲಿ ಸಾಮಾನ್ಯ ಎಷ್ಟು ಭಾಗ?
1: ಸಾಮಾನ್ಯವಾಗಿ ಇದು ಈಗ ನಮ್ಮ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಗೆ ರೆಕಮೆಂಡೇಶನ್ ಬಂದಿರೋದ್ರಿಂದ ಪ್ರತಿನಿತ್ಯ WHO ಪ್ರಕಾರ ಪ್ರತಿನಿತ್ಯ ನಾವು 400-500 ಗ್ರಾಮ್ ಅಷ್ಟು ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನ ತಗೋಬೇಕಾಗುತ್ತೆ. ಈ ಮೈಕ್ರೋಗ್ರೀನ್ಸ್
0: ಮೂರು ಊಟಾನು ಸೇರಿ
1: ಹಾಗಾಗಿ ಒಂದು ಊಟದಲ್ಲಿ ಒಂದು ಪ್ಲೇಟ್ ಅಲ್ಲಿ ಒಂದು 100 ಭಾಗ ಇದ್ರೆ ಒಳ್ಳೆಯದು. ಅಥವಾ ಡೈರೆಕ್ಟ್ ಆಗಿ ಹಸಿಯಾಗಿ ತಿನ್ನಕ್ ಆಗದೆ ಇದ್ರೆ ಅದನ್ನ ನಾವು ಅಡಿಗೆಗಳಲ್ಲೂ ಬಳಸ್ಕೋ.
0: ಅಂದ್ರೆ ಈಗ 100 ಭಾಗ ಇದೆ ಅಂದ್ರೆ ಅದು ಕನಿಷ್ಠ ಒಂದು 20% ಶೇಕಡ ಇರಬೇಕಾಗುತ್ತೆ
1: ಸರ್.
0: ನಮ್ದು ಈ ಹಸಿರು ತರಕಾರಿ ಅಥವಾ ಹಸಿರು ಎಲೆ ತಿನ್ನೋದು. ಆಯ್ತು, ನೀವು ಇದನ್ನ ಬೆಳೆಯೋದು ಹೇಗೆ ಅಂತ ನಮ್ಮ ಕೇಳುಗರಿಗೆ ಹೇಳ್ಕೊಡಿ.
1: ಖಂಡಿತವಾಗ್ಲು ಸರ್, ನಾನು ಹೇಳ್ದಂಗೆ ಬೀಜಗಳ ಆಯ್ಕೆ ತುಂಬಾ ಮುಖ್ಯ ಆಗುತ್ತೆ. ಈ ಬೀಜಗಳಲ್ಲಿ ಕೆಲವೊಂದು ದೊಡ್ಡ ಗಾತ್ರ ಬೀಜಗಳನ್ನ ನಾವು ಮುಂಚೆನೆ 6-12 ಗಂಟೆಗಳ ಕಾಲ ನೆನ್ಸಿಡಬೇಕಾಗುತ್ತೆ. ನೆನೆಸಿದ ನಂತರ ಬಿತ್ತನೆ ಮಾಡಬೇಕಾಗುತ್ತೆ. ಬಿತ್ತನೆ ಮಾಡೋದಿಕ್ಕೆ ಏನೇನ್ ಬೇಕಾಗುತ್ತೆ ಅಂತಂದ್ರೆ ಚಿಕ್ಕದಾದ ಟ್ರೇಗಳು, ಪ್ಲಾಸ್ಟಿಕ್ ಟ್ರೇನೂ ಆಗಿರ್ಬೋದು, ಟ್ರೇನ ತಗೋಬೇಕು. ಟ್ರೇ ನಂತರ ನಾವು ಬೆಳೆಯುವ ಮಾಧ್ಯಮನ ಏನು ತಯಾರಿ ಮಾಡಬೇಕು, ಯಾವ ತರ ಅಂತಂದ್ರೆ ಒಂದು ಸಾವಯವ ಮಣ್ಣು ಬಳಸ್ಕೋಬಹುದು, ಕೋಕೋಪಿಟ್ ಬಳಸ್ಕೋಬಹುದು, ವರ್ಮಿ ಕಾಂಪೋಸ್ಟ್ ಬಳಸ್ಕೋಬಹುದು, ಅಥವಾ ಕೋಕೋಪಿಟ್ ವರ್ಮಿ ಕಾಂಪೋಸ್ಟ್ ಮಿಶ್ರಣದಲ್ಲಿ ನಾವು ಒಂದು 2-3 ಸೆಂಟಿಮೀಟರ್ ಟ್ರೇ ಮೇಲ್ಗಡೆ ಅದನ್ನ ನಾವು ತಯಾರಿ ಮಾಡ್ಕೋಬೇಕು. ತಯಾರಿ ಮಾಡಿದ ನಂತರ ಬೀಜಗಳನ್ನ ನಾವು ಸಮನಾಗಿ ಹರಡಬೇಕು ಟ್ರೇಯಲ್ಲಿ, ಒಂದ್ರ ಮೇಲೆ ಒಂದು ಬೀಳದಂತೆ ಸಮಾನವಾಗಿ ಟ್ರೇಯಲ್ಲಿ ಹರಡಬೇಕು. ಹರಡಿದ ನಂತರ ಮೇಲ್ಪದರು ಒಂದು ತೆಳ್ಳದಿನ ಮೇಲ್ಪದರು ಮಾಡೋದಕ್ಕೆ ತೆಳ್ಳದಾಗಿ ಮಣ್ಣನ್ನು ಸ್ವಲ್ಪ ಕವರ್ ಮಾಡಬೇಕಾಗುತ್ತೆ. ಅದಾದ ನಂತರ ಏನ್ ಮಾಡಬೇಕು, ನೀರು ತುಂಬಾ ನಿರ್ವಹಣೆ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಬೇಕು, ತುಂಬಾ ನೀರು ಹಾಕಿ ಅದರಲ್ಲಿ ನೀರು ನಿಲ್ಲುವಂತೆ ಮಾಡಬಾರದು. ಯಾಕಂದ್ರೆ ಶಿಲೀಂಧ್ರಗಳು ಬೆಳೆಯುವಂತಹ ಸಾಧ್ಯತೆನೂ ಸಹ ಇರುತ್ತೆ. ಹಾಗಾಗಿ ಒಂದು ಚಿಕ್ಕ ಬಾಟಲಿನಲ್ಲಿ ವಾಟರ್ ನೀರನ್ನ ಸ್ಪ್ರೇ ಮಾಡುವಂತ ಬಾಟಲಿನಲ್ಲಿ 2 ಅಥವಾ 3 ಡ್ರಾಪ್ಸ್ ಅಷ್ಟು ಚಿಕ್ಕ ಚಿಕ್ಕದಾಗಿ ಸ್ಪ್ರೇ ಮಾಡ್ಕೋಬೇಕು. ಬಿತ್ತನೆ ಮಾಡಿದ 2 ದಿನಗಳ ಕಾಲ ಅದನ್ನ ಮುಚ್ಚಿಡಬೇಕಾಗುತ್ತೆ. ಒಂದು ಬಟ್ಟೆ ಏನಾದರೂ ಆಯ್ತು ಅಥವಾ ಮೇಲ್ಗಡೆ ಏನಾದರೂ ಒಂದು ವಸ್ತು ತಗೊಂಡು ಮುಚ್ಚಿಡಬೇಕು ಅದು ಮೊಳಕೆ ಒಡೆಯವರೆಗೂ. ಮೊಳಕೆ ಒಡೆದ ನಂತರ
0: ಸ್ವಲ್ಪ ಪ್ರಮಾಣದ ತೇವಾಂಶವನ್ನ ಸಂಗ್ರಹಿಸಿ ಇಟ್ಕೊಳ್ಳಿ ಅಂತ
1: ಮೊಳಕೆ ಒಡಿಬೇಕು ಅಂತ ಹೇಳಿ 2 ದಿನ ಆದ ನಂತರ ಏನ್ ಮಾಡಬೇಕು, ಅದು ಮೊಳಕೆ ಬಂದಿದ ನಂತರ ಒಂದು ಬೆಳಕು ಬರೋ ಜಾಗದಲ್ಲಿ, ಸೂರ್ಯನ ಬೆಳಕು ಬರೋ ಜಾಗದಲ್ಲಿ ನಾವು ಆ ಟ್ರೇನ ಇಡಬೇಕು. ಅದಾದ ನಂತರ ಪ್ರತಿನಿತ್ಯ ಆ ನೀರಿನ ಅಂಶ ನೋಡ್ತಾ ಇರಬೇಕು, 2-3 ಡ್ರಾಪ್ಸ್ ಅಷ್ಟು ವಾಟರ್ ಸ್ಪ್ರೇ ಮಾಡ್ತಾನೆ ಇರಬೇಕು. ಅದಾಗಿ 7-21 ದಿನಗಳ ನಂತರ ನಮಗೆ ಎಲೆಗಳು ಬೆಳೆಯೋದನ್ನ ನಾವು ಕಾಣ್ತೀವಿ. ಆ ಎಲೆಗಳು ಮತ್ತು ಕಾಂಡದ ಭಾಗವನ್ನು ನಾವು ಕತ್ತರಿ ಅಥವಾ ಆಗಿರ್ಬೋದು ಚಾಕು, ಒಂದು ಸ್ವಚ್ಛವಾದ ಕತ್ತರಿ ಅಥವಾ ಚಾಕುನ ತಗೊಂಡು ಕಟ್ ಮಾಡಿಕೊಂಡು ಅದನ್ನ ಒಳ್ಳೆ ಚೆನ್ನಾಗಿರೋ ನೀರಲ್ಲಿ, ಸ್ವಚ್ಛವಾದ ನೀರಲ್ಲಿ ತೊಳೆದು ಅದನ್ನ ನಾವು ಅಡಿಗೆಗೆ ಬಳಸ್ಕೋಬಹುದು ಅಥವಾ ಸಹಜವಾಗಿ ಉಪಯೋಗಿಸ್ಕೋಬಹುದು. ಮಾರಾಟ ಮಾಡ್ತೀವಿ ಅಂತಂದ್ರೆ ಒಂದು ಒಳ್ಳೆ ಪ್ಯಾಕೇಜಿಂಗ್ ಮೆಟೀರಿಯಲ್ ತಗೋಬೇಕು, ಮಾಡಿಫೈಡ್ ಅಟ್ಮಾಸ್ಫಿಯರಿಕ್ ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ ನಾವು, ಅದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಅಂತರದ್ದು ಪ್ಯಾಕೇಜಿಂಗ್ ಅಲ್ಲಿ ನಾವು ಕವರ್ ಮಾಡಿ ಶೇಖರಣೆ ಮಾಡಿಟ್ಟಾಗ 15 ದಿನದವರೆಗೂ ನಾವು ಮಾರಾಟ ಮಾಡಕ್ಕೆ ಎಲ್ಲಾದ್ರೂ ನಾವು ಸಾಗಣೆ ಮಾಡಬಹುದು ಅಥವಾ ಹಂಗೆ ಇಟ್ಟು ಸಹ ಸೇವನೆ ಮಾಡಬಹುದು. ಅದು ಹೆಚ್ಚಿನ ಪೋಷಕಾಂಶಗಳು ಇರ್ತವೆ ಆ ಸಸಿಗಳಲ್ಲಿ.
0: ಅಂದ್ರೆ ಇದು ಮಾರಾಟ ಮಾಡಕ್ಕೂ ಒಂದು ಅವಕಾಶ ಇದೆ?
1: ಅವಕಾಶ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಸರ್ ಇವಾಗ ಡಿಮ್ಯಾಂಡ್ ಜಾಸ್ತಿ ಇದೆ ಮೈಕ್ರೋ.
0: ಡಿಮ್ಯಾಂಡ್ ಜಾಸ್ತಿ ಅನ್ನೋದಕ್ಕಿಂತ ನಮಗೆ ನಾವು ಬಯಸಿದ ಸಮಯದಲ್ಲಿ ಅಥವಾ ನಮಗೆ ನಾವು ಅಲ್ಲಿ ಖರೀದಿ ಮಾಡಕ್ಕೆ ಹೋದಾಗೆ ನಾವು ಇಷ್ಟಪಟ್ಟ ತರಕಾರಿ ಅಥವಾ ಇನ್ನೇನು ವಸ್ತು ನಮಗೆ ಸಿಕ್ಕಿಲ್ಲ ಅಂದಾಗ ನಾವು ಮತ್ತೆ ಇದನ್ನೇ ತರಕಾರಿಯಾಗಿ ಬಳಸ್ಕೊಳ್ಳೋ ಒಂದು ವ್ಯವಸ್ಥೆ ಕೂಡ ನಾವು
1: ಮಾಡ್ಕೋಬಹುದು ಸರ್. ಖಂಡಿತ.
0: ಮತ್ತೆ ಅದೇ ತರ ನೀವು ಸ್ವಲ್ಪ ಮಾರುಕಟ್ಟೆಗೆ ನಿಮ್ಮ ವಸ್ತುನ ನೀವು ಮಾರಬೇಕಂತಿದ್ದಾಗೆ ನೀವೇ ಇಂಥದ್ದನ್ನ ಮನೆಯಲ್ಲಿ ಸಂಗ್ರಹ ಮಾಡಿ ಇದನ್ನ ನೀವು ತಯಾರು ಮಾಡಿ ತಾವು ಹೇಳ್ದಂಗೆ ಹೇಳಿದೆ ಒಂದು ಪ್ಯಾಕ್ ನಲ್ಲಿ ನೀವು ಅಲ್ಲಿ ಮಾರಕ್ಕೂ ಇಡಬಹುದಲ್ಲ?
1: ಖಂಡಿತವಾಗ್ಲೂ ಇಡಬಹುದು ಸರ್. ಯಾಕಂದ್ರೆ ಈಗ ನಾವು ಇದನ್ನ ನಾವು ರಾಸಾಯನಿಕ ಮುಕ್ತವಾಗಿ ಮಾಡ್ತಾ ಇದ್ದೇವೆ ಮೈಕ್ರೋಗ್ರೀನ್ಸ್ಗೆ. ಒಂದೇ ಒಂದು ನಾವು ಏನು ಪ್ರಿಸರ್ವೇಟಿವ್ಸ್ ಹಾಕ್ತಿಲ್ಲ, ಯಾವುದೇ ಒಂದು ಸ್ಪ್ರೇ ಮಾಡ್ತಿಲ್ಲ, ಏನು ಇಲ್ಲ, ರಾಸಾಯನಿಕ ಮುಕ್ತ ಮೈಕ್ರೋಗ್ರೀನ್ಸ್ ಅಂತಾನೆ ಹೇಳ್ಬೋದು,
0: ಆರ್ಗ್ಯಾನಿಕ್
1: ಫುಡ್ ಅಂತಾನೆ ಹೇಳ್ಬೋದು. ಹಾಗಾಗಿ ಹೆಚ್ಚಿನ ಮಾರುಕಟ್ಟೆಯಲ್ಲೂ ಡಿಮ್ಯಾಂಡ್ ಇದೆ, ನಾವು ಎಲ್ಲಾ ಕಡೆನೂ ಸಹ ಅದನ್ನ ಸೇಲ್ ಮಾಡಬಹುದು. ಮೇಜರ್ ಆಗಿ ಮನೆಯಲ್ಲೇನೆ ನಾವು ಒಳ್ಳೆ ಆಹಾರನ ನಮ್ ಇದು ಮೈಕ್ರೋಗ್ರೀನ್ಸ್ ಕೊಡುತ್ತೆ.
0: ನೀವು ಮಾಡ್ಕೋಬಹುದು, ಇನ್ನು ಸ್ವಲ್ಪ ನಿಮ್ಮದು ವಾಣಿಜ್ಯಾತ್ಮಕ

0: ಒಂದು ಆಲೋಚನೆ ಇದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ನಿಮ್ಮ ಮನೆಯಲ್ಲಿ ಒಂದೊಂದೇನು ಗೋಡೆ ಪಕ್ಕದಲ್ಲಿ ಟ್ರೇ ಇಟ್ಟು ಅಥವಾ ಏನು ಹಂತ ಹಂತ ಒಂದು ಪೇಸ್ ಮಾಡಿಕೊಂಡು ನೀವು ಸಂಗ್ರಹಣೆ ಮಾಡ್ಕೋಬಹುದು.
1: ಖಂಡಿತವಾಗ್ಲೂ ಸರ್, ಆಕ್ಚುಲಿ ಈಗ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಮತ್ತು ಯುವಕರಿಗೆ ಒಂದು ಉದ್ಯಮಶೀಲ ಕೊಡುತ್ತೆ ಅಂತಾನು ಹೇಳ್ಬಹುದು. ಯಾಕಂದ್ರೆ ಇವಿಷ್ಟು ನಾನು ಹೇಳಿದ ಸಾಮಗ್ರಿಗಳು ಏನೇನ್ ಬೇಕು ಅಂತ ಎಲ್ಲಾನು ನೋಡಿದ್ರೆ ಒಂದು 5-10 ಸಾವಿರ ಸಾಕು ಬಂಡವಾಳ ಹಾಕೊಂಡು ಅವರು ಒಂದು 20-30 ಸಾವಿರದವರೆಗೂ ಲಾಭ ಪಡಿಬಹುದು ಒಂದು ತಿಂಗಳಿಗೆ.
0: ಅದೇ ಈಗ ಡಾಕ್ಟರ್ ಸೌಮ್ಯ ಅವರೇ, ಈಗಾಗಲೇ ಈ ಒಂದು ಮೊಳಕೆ ಬರಿತ ಕಾಳುಗಳನ್ನ ನಾವು ಕೆಲವೊಂದ್ ಕಡೆ ಈಗ ಮಾರುಕಟ್ಟೆಯಲ್ಲಿ ಮಾರಕ್ ಸಿಗ್ತಾ ಇದೆ, ನಾವು ಕೂಡ ಖರೀದಿ ಮಾಡ್ತಾ ಇದ್ದೇವೆ. ಅದು ಬೆಂಗಾಲ್ ಗ್ರಾಮ್ ಇರ್ಬೋದು ಅಥವಾ ಇದು ಹೆಸರು ಕಾಳು ಇರ್ಬೋದು, ಮಡಕೆ ಕಾಳು ಇರ್ಬೋದು, ಈ ತರ ಕಾಳುಗಳನ್ನ ನಾವು ಮೊಳಕೆ ಬರಿಸಿದನ್ನ ತಂದು ನಾವು ಉಪಯೋಗಿಸ್ತಾ ಇದ್ದೇವೆ. ಇದು ಇನ್ನೂ ಮುಂದಿನ ಹಂತದಲ್ಲಿ ನಾವು ಇದನ್ನು ಬಳಸ್ಕೋಬಹುದಲ್ಲ?
1: ಹೌದು ಸರ್, ಖಂಡಿತವಾಗ್ಲೂ ಬಳಸ್ಕೋಬಹುದು.
0: ನಾವೇ ಖರೀದಿ ಮಾಡೋದಕ್ಕಿಂತ ನಾವೇ ಕಲ್ಪಿಸಿಕೊಡ್ಬೋದು ಸ್ವಲ್ಪ. ಅಂದ್ರೆ ನೀವು ಮಾರಬೇಕಂತ ವಿಚಾರ ಇದ್ದಾಗ ಜನ ಕೂಡ ತರಕಾರಿ ಸಿಗದೇ ಇದ್ದಾಗ ಅಥವಾ ತರಕಾರಿಗಿಂತ ಇದು ದೊಡ್ಡ ಒಳ್ಳೆ ತರಕಾರಿ,
1: ಹೌದು,
0: ಇದನ್ನು ಯಾಕೆ ಬಿಡಬೇಕು?
1: ಹೌದು ಸರ್,
0: ಹೌದಲ್ಲ. ಅದಕ್ಕಾಗಿ ನಮ್ಮ ಕೇಳುಗರು ಈ ಕಡೆಯೂ ಕೂಡ ಸ್ವಲ್ಪ ವಿಚಾರ ಮಾಡಿದರೆ ಅವರು ಕೂಡ ಸ್ವಲ್ಪ ಆದಾಯ ಗಳಿಸ್ಕೊಳ್ಳಕ್ಕೆ ಅವಕಾಶ ಇದೆ.
1: ಹೌದು ಸರ್, ಖಂಡಿತ.
0: ಹೊಸದಾಗಿ ಒಂದು ಉದ್ಯೋಗ ಕೂಡ ಮಾಡ್ಬೋದಲ್ಲ, ಯೋಚನೆ ಮಾಡಿದ್ರೆ ಇದು ಆಗುತ್ತೆ.
1: ಆಗುತ್ತೆ ಸರ್, ಯಾಕಂದ್ರೆ ಏನು ಕಡಿಮೆ ಖರ್ಚು, ಕಡಿಮೆ ಜಾಗದಲ್ಲಿ ಹೆಚ್ಚಿನ ಪೋಷಕಾಂಶಗಳು ನಮಗೆ ಸಿಗ್ತಿದೆ ಅಂತ ಅಂದಾಗ, ಮತ್ತೆ ನಿರ್ವಹಣೆನೂ ಹೆಚ್ಚಾಗಿ ಏನು ನಿರ್ವಹಣೆ ಮಾಡಬೇಕು ಅಂತ ಏನಿಲ್ಲ, ಮನೆಯಲ್ಲಿನೇ ಒಂದು ಚಿಕ್ಕ ಜಾಗದಲ್ಲಿ ನಾವು ಏನು ಹೆಚ್ಚಿನ ಖರ್ಚಿಲ್ಲದೆ ಮಾಡ್ಕೋಬಹುದು.
0: ಒಂದು ರೂಮ್ ಇದೆ ಅಂದ್ರೆ, ಒಂದು ಎಷ್ಟು 10x10 ರೂಮ್ ಇದೆ ಅಂದ್ರೆ ಹೇಗೆ ನಾವು ಅಲ್ಲಿ ಮಾಡ್ಕೊಳ್ಬಹುದು?
1: ಒಂದು ಏನು ರ್ಯಾಕ್ ಅಥವಾ ಏನಾದ್ರೂ ಮಾಡಿ ಚಿಕ್ಕ ಚಿಕ್ಕ ಟ್ರೇಗಳಲ್ಲಿ ವಿವಿಧ ತರದ ಮೈಕ್ರೋ ಗ್ರೀನ್ಸ್ ಅನ್ನ ಬೆಳ್ಕೋಬಹುದು.
0: ಹೌದೌದು, ನೀವು ನಿಮ್ಮ ವಿಚಾರ ಮಾಡಿ ನಿಮ್ಮ ಮಾರುಕಟ್ಟೆಯಲ್ಲಿ ಯಾವ್ದು ಹೋಗ್ಬಹುದು. ಆ ತರ ಈಗ ಬಿಟ್ರೂಟ್ ಎಲೆ ಬೆಳೆಸ್ಬೇಕು ಅಥವಾ ಕ್ಯಾಬೇಜ್ ಎಲೆ ಬೆಳೆಸ್ಬೇಕು, ನೀವು ಅದನ್ನ ನೀವು ವಿಚಾರ ಮಾಡಿ. ಮೊದ್ಲೇ ನೀವು ಹಂತ ಹಂತವಾಗಿ ಅಥವಾ ನೀವು ಈಗ ಇದು ಇದೆಯಲ್ಲ, ನಿಮ್ ಕೊತ್ತಂಬರಿ ಬೀಜ ಹಾಕಿ ನೀವು ಬೆಳೆಸಬಹುದು,
1: ಮೆಂತೆ ಬೀಜ ಹಾಕಿ ಬೆಳೆಸಬಹುದು,
0: ಮೆಂತೆ ಬೆಳೆಸಬಹುದು,
1: ರಾಜಗಿರಾ ಬೆಳೆಸ್ಕೋಬಹುದು,
0: ಹೌದು,
1: ಬ್ರೊಕೋಲಿ ಎಲೆಗಳನ್ನ ಬೆಳೆಸ್ಕೋಬಹುದು, ಹೀಗೆ ಸುಮಾರು ತರದ್ ಬೆಳೆಸ್ಕೋಬಹುದು. ಈಗ ಒಂದು ನೀವ್ ಹೇಳ್ದಂಗೆ ಒಂದು ರೂಮ್ ಇತ್ತು ಅಂದ್ರೆ ಅದೊಂದು ರ್ಯಾಕ್ ತರ ಮಾಡಿ ಚಿಕ್ಕ ಚಿಕ್ಕ ಟ್ರೇ ಅಲ್ಲಿ 250 ಗ್ರಾಂ ಬರೋ ಅಷ್ಟು ಟ್ರೇ ಸಾಕು, ಅಷ್ಟು ಚಿಕ್ಕ ಚಿಕ್ಕದಲ್ಲಿ ಮಾಡಿ ಆ ಟ್ರೇನೇ ಸಹ ನಾವು ಅದನ್ನ ನೀಟಾಗಿ ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ಕೊಡಬಹುದು.
0: ಅದೇ ಟ್ರೇನೇ ನೀವು
1: ಕೊಟ್ಬಿಡ್ಬಹುದು.
0: ಹೌದಲ್ಲ,
1: ಹೌದು ಸರ್.
0: ನಿಮ್ಗೆ ಏನು ನಿರ್ವಹಣೆ ಕೂಡ ಕಡಿಮೆ ಆಗುತ್ತೆ,
1: ತುಂಬಾ ಕಡಿಮೆ
0: ಸಮಯ ಉಳಿತಾಯ ಆಗುತ್ತೆ.
1: ಹೌದು ಸರ್,
0: ತಕ್ಷಣಕ್ಕದು ಮಾರುಕಟ್ಟೆಯಲ್ಲೂ ಕೂಡ ಬೇಡಿಕೆ ಇದೆ,
1: ಬೇಡಿಕೆ ಇದೆ,
0: ಅದು ಖರೀದಿ ಮಾಡ್ತಾರೆ. ಹಂಗಾಗಿ ಈ ಕಡೆ ವಿಚಾರ ಮಾಡೋದು ತುಂಬಾ ಸೂಕ್ತ.
1: ಹೌದು ಹೌದು ಸರ್,
0: ಅದು ಕೂಡ ಕೆಲವೊಂದ್ ಸಾರಿ ಈಗ ಏನು ಮುಂಗಾರಿ ಸಮಯದಲ್ಲಾಗ್ಲಿ ಮತ್ತೆ ಒಳ್ಳೆ ಮಳೆಗೆ ಬರುವಂತ ಸಮಯದಲ್ಲಾಗ್ಲಿ ನಿಮ್ಗೆ ಬೇಕಾದ ತರಕಾರಿ ನಮ್ಮ ರೈತರು ಬೆಳೀಲಿಕ್ಕೆ ಅವಕಾಶ ಇದೆ. ಮತ್ತೆ ಬೇಸಿಗೆ ಕಾಲದಲ್ಲಿ ಇದು ಬೆಳೆಯೋದು ತುಂಬಾ ಕಡಿಮೆ, ಕಷ್ಟ ಆಗುತ್ತೆ. ಆದ್ರೆ ಇದನ್ ಮಾಡ್ಕೋಬಹುದಲ್ಲ,
1: ಇದನ್ ಮಾಡ್ಕೋಬಹುದು.
0: ನೀವು ಕಡಿಮೆ ಜಾಗದಲ್ಲಿ ಮನೆಯಲ್ಲಿ ನಿಮ್ಮ ಒಂದು ರೂಮ್ ನಲ್ಲಿ ಕೂಡ ಇದು ಟ್ರೇ ಇಟ್ಟು ರ್ಯಾಕ್ ಇಟ್ಟು ಅಲ್ಲಿ ನೀವು ನಿಮ್ಗೆ ತಿಳಿದ ಹಂಗೆ ಬೆಳೆಸುವಂತ ಅವಕಾಶ ಇದೆ.
1: ಹೌದಲ್ಲ,
0: ಇದ್ರ ಬಗ್ಗೆ ತಮ್ಮ ಕಾಲೇಜಿನಲ್ಲಿ ಕೂಡ ಮಾಹಿತಿ ಕೊಡಬಹುದಾ?
1: ಕೊಡ್ತಾರೆ ಸರ್, ಖಂಡಿತವಾಗ್ಲು. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಮೈಕ್ರೋಗ್ರೀನ್ಸ್ ಯಾವ ತರ ಬೆಳಿಬೇಕು ಮತ್ತೆ ಹೇಗೆ ಅದ್ರ ಉದ್ಯೋಗಾವಕಾಶ ಯಾವ ತರ ಮಾಡ್ಕೋಬೇಕು ಅದ್ರ ಬಗ್ಗೆ ಎಲ್ಲಾನು ಟ್ರೈನಿಂಗ್ ಇರುತ್ತೆ. ಒಂದು ವಾರದವರೆಗೂ ಟ್ರೈನಿಂಗ್ ಇರುತ್ತೆ, 3 ದಿನದಿಂದ 5 ದಿನದವರೆಗೂ ಟ್ರೈನಿಂಗ್ ಇರುತ್ತೆ. ಸೊ ಆಸಕ್ತರು ಕಾಂಟ್ಯಾಕ್ಟ್ ಮಾಡಬಹುದು.
0: ಅಲ್ಲಿ ನಿರಂತರ ಇರುತ್ತಾ?
1: ನಿರಂತರವಾಗಿರುತ್ತೆ ಸರ್.
0: ಅಲ್ಲಿ ಯಾವ ವಿಭಾಗಕ್ಕೆ ಜಿಕೆವಿಗೆ ಹೋದ್ರೆ ಭೇಟಿ ಮಾಡಬಹುದು?
1: ಜಿಕೆವಿಕೆಯಲ್ಲಿ ಸಮಿತಿ ಅಂತ ಹೇಳಿ ಒಂದು ವಿಭಾಗ ಇದೆ ಸರ್, ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರ ನಂಬರ್ನ ಅವರಿಗೆ ಕೊಡ್ತೀನಿ.
0: ಕೊಡ್ತೀರಿ? ಹಾಂ ಹಾಂ, ತುಂಬ ಸಂತೋಷ ಡಾಕ್ಟರ್ ಸೌಮ್ಯ ಅವರೇ. ಅನೇಕ ಬೀಜಗಳನ್ನು ಇವತ್ತು ಉಪಯೋಗಿಸ್ಕೊಂಡು ನಾವು ಈ ಒಂದು ಮೈಕ್ರೋಗ್ರೀನ್ ಸಸ್ಯಗಳನ್ನು ಬೆಳಿಬಹುದು. ಇನ್ನೊಂದು ಈಗ ಪ್ಯಾಕಿಂಗನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ನಾವು ಏನು ಆಕರ್ಷಣೀಯವಾಗಿ ಕೂಡ ಮಾಡ್ಬೋದಲ್ಲ. ಯಾವ್ಯಾವ ಥರದ ಈ ಥರ ಈ ಒಂದು ಮೈಕ್ರೋಗ್ರೀನ್ಸ್ ಸಸ್ಯಗಳಿಗೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ದಾರೆ, ಪ್ಯಾಕಿಂಗ್ ಬಗ್ಗೆ ಸ್ವಲ್ಪ ಹೇಳಿ
1: ಸರ್. ಇವಾಗ ಸುಮಾರು ದಿನಗದವರೆಗೂ ಇಡಬೇಕು ಅಂತಂದ್ರೆ ಒಳ್ಳೆ ಪ್ಯಾಕೇಜಿಂಗನ್ನೇ ನಾವು ಬಳಸಬೇಕಾಗುತ್ತೆ. ಮಾಡಿಫೈಡ್ ಅಟ್ಮಾಸ್ಫಿಯರಿಕ್ ಪ್ಯಾಕೇಜಿಂಗ್ ಅಂತ ಅವೈಲೇಬಲ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಆ ತರದ ಪ್ಯಾಕೇಜಿಂಗ್ ಬಳಸಿದಾಗ ಏನಾಗುತ್ತೆ, ಒಂದು 3 ದಿನ ಇರುವಂತಹ ಇದು ಒಂದು ನಾವು 15 ದಿನದವರೆಗೂ ಚೆನ್ನಾಗಿ ಇರುತ್ತೆ. ಸೊ ಹಾಗಾಗಿ ಮಾಡಿಫೈಡ್ ಅಟ್ಮಾಸ್ಫಿಯರಿಕ್ ಪ್ಯಾಕೇಜಿಂಗ್ ಬಳಸೋದು ಒಳ್ಳೇದು. ಹಾಗೆ ಫುಡ್ ಗ್ರೇಡ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಸಿಗ್ತವೆ ಮಾರುಕಟ್ಟೆಯಲ್ಲಿ, ಅವನ್ನ ಬಳಸಿ ನಾವು ಮಾರ್ಕೆಟಿಗೆ ಕೊಡೋದ್ರಿಂದ ಅದು ಒಂಥರ ಅಟ್ರಾಕ್ಟಿವ್ ಆಗಿ ಅನ್ಸುತ್ತೆ ಮತ್ತು ಗ್ರಾಹಕರು ಸಹ ಅದನ್ನ ಇಷ್ಟಪಡ್ತಾರೆ ಸರ್.
0: ಡಾಕ್ಟರ್ ಸೌಮ್ಯ, ಈಗ ನಮಗೆ

0: ಮೈಕ್ರೋ ಗ್ರೀನ್ಸ್ ಉದ್ಯಮದ ಬಗ್ಗೆ ಸ್ವಲ್ಪ ಹೇಳಿ. ಈಗ ನಮ್ಮ ಸರ್ಕಾರ ನಮ್ಮ ಯುವಕ ಯುವತಿಯರು, ಅದು ಗ್ರಾಮೀಣ ಯುವಕ ಯುವತಿಯರಿಗೆ ಸ್ವ ಉದ್ಯೋಗ ಮಾಡೋದು ಒಂದು ಅವಕಾಶ ಇದೆ. ಕೃಷಿಯಲ್ಲಿ ಉಪಕಸುಬಾಗಿ ಇದನ್ನು ಕೂಡ ತೆಗೆದುಕೊಳ್ಬಹುದಾ?
1: ಹೌದು ಸರ್, ಖಂಡಿತವಾಗ್ಲೂ ತಗೋಬಹುದು.
0: ಏನು ಇರುತ್ತೆ ಇದನ್ನ ಮಾಡಬೇಕಂದ್ರೆ, ಎಷ್ಟು ಕನಿಷ್ಠ ಸಾಮಾನ್ಯವಾಗಿ ಈಗ ಸಹಾಯಧನ ಇಲ್ದೇನು ಮಾಡಬಹುದಾ?
1: ಖಂಡಿತವಾಗ್ಲೂ ಸರ್, ಸಹಾಯಧನ ಇಲ್ದೇನು ಮಾಡಬಹುದು, ಯಾಕಂದ್ರೆ ತುಂಬಾ ಖರ್ಚಾಗೋದಿಲ್ಲ. ಈಗ ಮೊದಲನೇದಾಗಿ ನಾವು ಇವಾಗ ಸ್ಟಾರ್ಟ್ ಮಾಡ್ತಿದೀವಿ ಅನ್ನೋರು ಮನೆಯಲ್ಲೇ ಒಂದು ಅಥವಾ ಎರಡು ಮೈಕ್ರೋಗ್ರೀನ್ಸ್ ಅನ್ನ ಬೆಳೆದು ಟ್ರೈ ಮಾಡಿ. ಫಸ್ಟ್ ನೀವು ಮನೆಯಲ್ಲೇ ಬಳಸ್ಕೊಳ್ಳಕ್ಕೆ ಅದನ್ನ ರೂಢಿ ಮಾಡ್ಕೊಳ್ಳಿ. ಅದಾದಾಗ ನಿಮ್ಗೆ ಅದು ಸ್ವಯಂ ಪ್ರೇರಿತ ಇಂಟ್ರೆಸ್ಟ್ ಸಹ ಬರುತ್ತೆ. ಅವಾಗ ಏನು ನಾ ಹೇಳ್ದಂಗೆನೆ ಪ್ರತಿಯೊಂದು ತರಕಾರಿ ಅಥವಾ ಧಾನ್ಯಗಳ ಬೀಜಗಳಿಂದ ನಾವು ಮೈಕ್ರೋಗ್ರೀನ್ಸ್ ನ ಮಾಡಬಹುದು. ಮಾರ್ಕೆಟ್ ಅಲ್ಲೂ ಸಹ ಸುಮಾರು ಡಿಮ್ಯಾಂಡ್ ಇದೆ. ನಾನು ಹೇಳ್ದಂಗೆ ಇಷ್ಟು ಸಾಮಗ್ರಿಗಳು ಏನೇನ್ ಬೇಕು ಅದಕ್ಕೆಲ್ಲದಕ್ಕೂ ಖರ್ಚು ಬಂದು ಕೇವಲ 5-10 ಸಾವಿರದ ಒಳಗಡೆನೆ ನಮ್ಗೆ ಖರ್ಚಾಗುವಂತದ್ದು. ಆ ಖರ್ಚನ್ನ ನಾವು ಮಾಡಿ ಒಂದು ಏನು ಮೈಕ್ರೋಗ್ರೀನ್ಸ್ ಉದ್ಯೋಗವನ್ನ ಪ್ರಾರಂಭ ಮಾಡಿದ್ರೆ ಪ್ರತಿ ತಿಂಗಳಿಗೆ ಏನಿಲ್ಲ ಅಂದ್ರೂ 20,000-30,000 ಆದಾಯನ ಗಳಿಸಬಹುದು. ಹಾಗೆ 12,000-20,000 ಪ್ರಾಫಿಟ್ ನ ನಾವು ಪಡ್ಕೋಬಹುದು. ಹಾಗಾಗಿ ಇದಕ್ಕೆ ಏನು ಅಂದ್ರೆ ತುಂಬಾ ಹೆಚ್ಚಿನ ಜಾಗ ಬೇಕಾಗಿಲ್ಲ, ತುಂಬಾ ಖರ್ಚು ಇಲ್ಲ ಮತ್ತು ಹೆಚ್ಚಿನ ಪೋಷಕಾಂಶಗಳು ಸಿಗೋ ಅಂತಹ ಒಂದು ಜನಪ್ರಿಯವಾದ ಆಹಾರ ಅಂತಾನೆ ಹೇಳ್ಬೋದು. ಹಾಗೆ ನಾವು ಇದನ್ನ ಮಾರುಕಟ್ಟೆ ಯಾವ್ಯಾವ ರೀತಿ ಮಾಡ್ಕೋಬಹುದು ಅಂತಂದ್ರೆ, ಒಂದು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಮತ್ತು ಈಗ ಆಹಾರ ಮೇಳಗಳು ಇವಾಗ ನೋಡಕ್ ಹೋದ್ರೆ ಇವಾಗ ಎಲ್ಲ ಪ್ರತಿಯೊಂದು ಗೌರ್ಮೆಂಟ್ ಇದರಿಂದ ಆಗಿರ್ಬೋದು, ಕಾಲೇಜ್ಗಳಲ್ಲಿ ಆಗಿರ್ಬೋದು, ಆರೋಗ್ಯಕರ ಆಹಾರದ ಮೇಳಗಳನ್ನ ಸುಮಾರಾಗಿ ಮಾಡ್ತಿದ್ದಾರೆ. ಸೊ ನಿಮ್ದೇ ಒಂದು ಮೈಕ್ರೋಗ್ರೀನ್ಸ್ ನ ಬ್ರ್ಯಾಂಡ್ ನ ಮಾಡಿಕೊಂಡು ಅಲ್ಲಿ ಮಾರುಕಟ್ಟೆಯಲ್ಲಿ ತಗೊಂಡು ಹೋಗೋದ್ರಿಂದ ಅದು ಗ್ರಾಹಕರಿಗೂ ಸಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಈ ಮೈಕ್ರೋಗ್ರೀನ್ಸ್ ಇವಾಗ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ, ಇವಾಗ ಇವಾಗ ಅದ್ರ ಬಗ್ಗೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಮತ್ತು ಹೆಚ್ಚಿನ ಪೋಷಕಾಂಶಗಳು ಇರೋದ್ರಿಂದ ಗ್ರಾಹಕರ ಡಿಮ್ಯಾಂಡು ಸಹ ಅಷ್ಟೇ ಇದೆ. ಗ್ರಾಹಕರಿಗೆ ಇವಾಗ ಬೇಕಾಗಿರೋದು ಆರೋಗ್ಯಕರ ಆಹಾರ. ಸೊ ನಾವು ಮೈಕ್ರೋಗ್ರೀನ್ಸ್ ಇಂದ ನಾವು ಆರೋಗ್ಯಕರ ಆಹಾರ ಕೊಡ್ತೀವಿ ಅಂತಂದಾಗ ಗ್ರಾಹಕರು ಸಹ ಅದನ್ನ ತಗೋತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಹಾಗಾಗಿ ನಾವು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಮತ್ತು ಆಹಾರ ಮಳಿಗೆಗಳಲ್ಲಿ ಅದನ್ನ ಇಟ್ಟು ನಾವು ಸೇಲ್ ಮಾಡಬಹುದು.
0: ಇನ್ನೊಂದು, ಈಗ ಸರ್ಕಾರ ಕೂಡ ಈ ಬಗ್ಗೆ ಸ್ವ ಉದ್ಯೋಗ ಕೈಗೊಳ್ಳುವಂತಹ ಯುವಕ ಯುವತಿಯರಿಗೆ ಅವಕಾಶ ಕೂಡ ಕಲ್ಪಿಸ್ತಾ ಇದೆ. ಇದರಲ್ಲಿ ಕೃಷಿ ಇಲಾಖೆ ವತಿಯಿಂದ ಅಥವಾ ತೋಟಗಾರಿಕೆ ಇಲಾಖೆ ವತಿಯಿಂದ ಯೋಜನೆಗಳು ಕೂಡ ಇರಬಹುದಲ್ಲ, ಉದ್ಯಮಶೀಲತೆ ಯೋಜನೆ?
1: ಸೊ ಉದ್ಯಮಶೀಲತೆ ಮಾಡಬೇಕು ಅಂದ್ರೆ ಸುಮಾರು ಯೋಜನೆಗಳಿದೆ ಸರ್. ಈಗ ನಮಗೆ
0: ಸಹಾಯ ವಿಷಯದಲ್ಲಿ ಮೈಕ್ರೋ ಗ್ರೀನ್ಸ್ ಬೆಳೆಯೋ ಒಂದು ವಿಷಯ ಕುರಿತು ಇದಕ್ಕೂ ಕೂಡ ಯೋಜನೆಗಳು ಇರಬಹುದಲ್ಲ?
1: ಇದಾವೆ ಸರ್, ಖಂಡಿತವಾಗ್ಲೂ. ಈಗ ಮುದ್ರಾ ಯೋಜನೆ ಅಂತ ಹೇಳ್ತೀವಿ, ಒಂದು ಸ್ವಸಹಾಯ ಮಾಡಬೇಕು ಅಂತ ಅಂದಾಗ ಅಲ್ಲಿ ಅವರು ಸಹಾಯಧನ ಕೊಡ್ತಾರೆ. ಮತ್ತೆ PMFME ಸ್ಕೀಮ್ ಅಂತ ಇದೆ, ಅಂದ್ರೆ ಪ್ರಧಾನ ಮಂತ್ರಿ ಕಿರು ಉದ್ಯಮಶೀಲತೆಯ ಒಂದು ಯೋಜನೆ ಅಂತ ಹೇಳಿ. ಅಲ್ಲಿ ಏನ್ ಮಾಡ್ತಾರೆ, ಅಲ್ಲೂ ಸಹ ನಾವು ಒಂದೇನೋ ಒಂದು ಎಂಟರ್ಪ್ರಿನರ್ಶಿಪ್ ಉದ್ಯಮಶೀಲತೆ ಮಾಡ್ಕೋತೀವಿ ಅಂತಂದಾಗ ಅವರು ಸಹ ಸ್ವಲ್ಪ ಬಂಡವಾಳ ಸಬ್ಸಿಡಿ ಕೊಡ್ತಾ ಇದಾರೆ. ಇದನ್ನ ನಾನು ಹೇಳ್ತಾ ಇರೋದು ಈಗ ಮೈಕ್ರೋಗ್ರೀನ್ಸ್ ಫಸ್ಟ್ ಮನೆಯಲ್ಲಿ ಚಿಕ್ಕದಾಗಿ ಮಾಡಿ ಚೆನ್ನಾಗಿ ಆಗ್ತಾ ಇದೆ ಅಂದಾಗ ದೊಡ್ಡದಾಗಿ ಮಾಡ್ಕೊಂಡು
0: ವಿಚಾರ ಮಾಡಕ್ಕಾಗತ್ತೆ. ನೀವು ಮುಂದಿನ ಹೆಜ್ಜೆ ಇಡಕ್ಕೂ ಕೂಡ ನಿಮ್ಗೆ ಧೈರ್ಯ ಬರುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಸ್ವಾಮಿ ಅವರೇ. ಪ್ರಸ್ತುತ ಮೈಕ್ರೋಗ್ರೀನ್ಸ್ ಅಂದ್ರೆ ಏನು, ಮೈಕ್ರೋಗ್ರೀನ್ಸ್ ಬೆಳೆಯೋದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರ ಮಕ್ಕಳ ಆರೋಗ್ಯ ಯಾವ ತರ ಸುಧಾರಣೆ ಆಗ್ತದೆ, ಮತ್ತೆ ಮೈಕ್ರೋಗ್ರೀನ್ಸ್ ನೀವು ಕೂಡ ಇದನ್ನ ವಿಚಾರ ಮಾಡಿ ತಮ್ಮದೇ ಆದ ಒಂದು ಸ್ವಂತ ಉದ್ಯಮ ಕೂಡ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅನ್ನೋದು ಎಲ್ಲ ತಿಳಿಸಿದ್ರಿ, ತಮಗೆ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಕೇಳುಗರಿರ್ತಾರೆ, ಡಾಕ್ಟರ್ ಸೌಮ್ಯ ಅವ್ರ ಜೊತೆಗೆ ಇನ್ನೂ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
1: ಖಂಡಿತವಾಗ್ಲೂ ಸರ್, 8073568128
0: ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು.
2: ಇನ್ನು ಮುಂದೆ ಕೇಳಿ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ನಿರುಗುಂದ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳು.

ಕೃಷಿ ರಂಗದಲ್ಲಿ ಇದುವರೆಗೂ ಜನಪದ ಸಂಗೀತ ಕೇಳಿದಿರಿ. ತುರುವೇಕೆರೆ ತಾಲೂಕು ನಿರ್ಗುಂದ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ

ಕೃಷಿರಂಗ ಮುಕ್ತಾಯವಾಯಿತು. ಇನ್ನು ನಾಳೆ ಕೃಷಿರಂಗದಲ್ಲಿ ಕೇಳಿ ಕೃಷಿಕ ರೈತ ಮಹಿಳೆಯರು ಈ ಕುರಿತು ಡಾಕ್ಟರ್ ಶ್ವೇತಾ ಪಿ ಎಸ್ ಅವರೊಡನೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗ್ಗಟ್ಟುಗಳ ಪದ ಕೇಳುವಿರಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
4: ಮಹಿಳೆ ಜೀವನದ ನಿರೂಪಕಿ,
5: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
6: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
7: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಭಾರತ ವನಿತಾ ತಂಡಕ್ಕೆ ಗೆಲುವು. ವಾರ್ತೆಗಳ ವಿವರ. ನ್ಯೂಜಿಲೆಂಡ್ ಗ್ರಾಮೀಣಾಭಿವೃದ್ಧಿ ಸಚಿವ ಮಾರ್ಕ್ ಪ್ಯಾಟರ್ಸನ್ ನೇತೃತ್ವದ ನಿಯೋಗ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನು ಭೇಟಿ ಮಾಡಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಓಂ ಬಿರ್ಲಾ, ಸಂಸದೀಯ ವಿನಿಮಯವನ್ನು ಬಲಪಡಿಸುವ ಹಾಗೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದೀರ್ಘಕಾಲದ ಸಂಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸುವ ಮಹತ್ವವನ್ನು ಸಭೆಯು ಒತ್ತಿ ಹೇಳಿದೆ. ಸಂಸತ್ ಭವನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಿಯೋಗಕ್ಕೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ, ಶ್ರೀಮಂತ ಪ್ರಜಾಪ್ರಭುತ್ವ ಸಂಪ್ರದಾಯ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ಪರಿಚಯಿಸಲಾಯಿತು ಎಂದು ತಿಳಿಸಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಕುರಿತು ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡಕ್ಕೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಅಯೋಧ್ಯೆ ರಾಮಮಂದಿರಕ್ಕೆ ಮೀಸಲಾದ ದೇಣಿಗೆಗಳ ದುರುಪಯೋಗದ ಆರೋಪದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನ್ಯಾಯಾಲಯ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಕ್ಷಿ ಮತ್ತು ವಿ ಮೋಹನ್ ನೇತೃತ್ವದ ನ್ಯಾಯಪೀಠ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಜೂನ್ 13ರಂದು ದೇವಾಲಯದ ದೇಣಿಗೆಗಳ ದುರುಪಯೋಗದ ಆರೋಪದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರ 3 ಸದಸ್ಯರ ಎಸ್ಐಟಿಯನ್ನು ರಚಿಸಿದ್ದು, ಸಮಿತಿಯಲ್ಲಿ ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, ಐಜಿಪಿ ಕಿರಣ್ ಎಸ್ ಮತ್ತು ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಇದ್ದಾರೆ. ಭಾರತ ಮತ್ತು ಜಪಾನ್ ಇಂದು ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಹಾಗೂ ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸುವ ಬದ್ದತೆಯನ್ನು ಪುನರುಚ್ಚರಿಸಿವೆ. ಜಪಾನ್ನ ಟೋಕಿಯೋದಲ್ಲಿ ನಡೆದ 8ನೇ ಭಾರತ ಜಪಾನ್ ರಕ್ಷಣಾ ನೀತಿ ಸಂವಾದದಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಹಾಗೂ ಜಾಗತಿಕ ಭದ್ರತಾ ಪರಿಸ್ಥಿತಿಯ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತದ ನಿಯೋಗವನ್ನು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಹಾಗೂ ಜಪಾನ್ ನಿಯೋಗವನ್ನು ಅಂತಾರಾಷ್ಟೀಯ ವ್ಯವಹಾರಗಳ ಉಪರಕ್ಷಣಾ ಸಚಿವ ಕಾನೋಕೋಜಿ ನೇತೃತ್ವ ವಹಿಸಿದ್ದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಪರಿಶೀಲಿಸಿದ ಉಭಯ ಪಕ್ಷಗಳು ರಕ್ಷಣಾ, ಕೈಗಾರಿಕೆ, ಸೈಬರ್ ಭದ್ರತೆ, ಬಾಹ್ಯಾಕಾಶ ಸೇರಿದಂತೆ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚಿಸಲಾಯಿತು. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಅವರು ಇಂದು ದೆಹಲಿಯಲ್ಲಿ ಪೋಲೆಂಡ್ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವ್ಲಾಡಿಸ್ಲಾ ಬಾರ್ಟೋಸ್ಗೇವಿ ಹಾಗೂ ಪೋಲೆಂಡ್ ಆರ್ಥಿಕ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಮಿಚೆಲ್ ಬಾರನೋಸ್ಕಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಪೋಲೆಂಡ್ ಕಾರ್ಯತಂತ್ರದ ಪಾಲುದಾರಿಕೆ, ರಾಜಕೀಯ ತೊಡಗಿಸಿಕೊಳ್ಳುವಿಕೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ ರಕ್ಷಣೆ, ಸಂಸ್ಕೃತಿ, ಜಾಗತಿಕ ಭಯೋತ್ಪಾದನೆ ವಿರುದ್ದ ಹೋರಾಟ ಮತ್ತು ಪರಸ್ಪರ ಆಸಕ್ತಿಯ ಇತರ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ತಮ್ಮ ಬದ್ಧತೆಯನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದರು. ಈ ವರ್ಷದ ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 232 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚಾಗಿದ್ದು, ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 11.37% ಬೆಳವಣಿಗೆ ದಾಖಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜೂನ್ ತಿಂಗಳಲ್ಲಿನ ಒಟ್ಟು ರಫ್ತು ಮೌಲ್ಯ 73.45 ಶತಕೋಟಿ ಅಮೆರಿಕನ್ ಡಾಲರ್ ಎಂದು ಅಂದಾಜಿಸಲಾಗಿದ್ದು, ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಶೇಕಡಾ 9.48% ಏರಿಕೆಯಾಗಿದೆ. ಜೂನ್ ತಿಂಗಳ ರಫ್ತು ಬೆಳವಣಿಗೆಗೆ ರತ್ನಾಭರಣ, ಎಂಜಿನಿಯರಿಂಗ್ ಉತ್ಪನ್ನಗಳು, ಸಾವಯವ ಮತ್ತು ಅಜೈವಿಕ ರಾಸಾಯನಿಕಗಳು, ವಿದ್ಯುನ್ಮಾನ ಉತ್ಪನ್ನಗಳು ಹಾಗೂ ಅಕ್ಕಿ ಪ್ರಮುಖ ಕೊಡುಗೆ ನೀಡಿವೆ. ವಿದ್ಯುನ್ಮಾನ ಉತ್ಪನ್ನಗಳ ರಫ್ತು ಕಳೆದ ವರ್ಷದ ಜೂನ್ನಲ್ಲಿ 4.14 ಶತಕೋಟಿ ಅಮೆರಿಕನ್ ಡಾಲರ್ನಿಂದ ಈ ವರ್ಷದ ಜೂನ್ನಲ್ಲಿ 4.93 ಶತಕೋಟಿ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದ್ದು, ಸುಮಾರು ಶೇಕಡಾ 19ರಷ್ಟು ಹೆಚ್ಚಳ ಕಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅನಿವಾಸಿ ಭಾರತೀಯರಿಗೆ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸಬೇಕು ಮತ್ತು ನವೀನ ಠೇವಣಿ ಉತ್ಪನ್ನಗಳನ್ನು ಪರಿಚಯಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಬ್ಯಾಂಕುಗಳು, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಿದರು. ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಭಾಗವಹಿಸುವಿಕೆಯು ವಿದೇಶಿ ಕರೆನ್ಸಿ ಒಳಹರಿವುಗಳನ್ನು ಸಜ್ಜುಗೊಳಿಸುವಲ್ಲಿ ವಿನಿಮಯ ಸೌಲಭ್ಯಗಳ ಪರಿಣಾಮಕಾರಿತ್ವ ಒತ್ತಿ ಹೇಳುತ್ತದೆ. ಅವರ ಭಾಗವಹಿಸುವಿಕೆಯು ಭಾರತದ ವಿದೇಶಿ ವಿನಿಮಯ ಮೀಸಲುಗಳನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಅಸ್ಥಿರತೆಯ ನಡುವೆ ಬಾಹ್ಯ ವಲಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಕೊಲಂಬಿಯಾದ ಬುಕಾರಮಂಗ ನಗರದಲ್ಲಿ ಈ ತಿಂಗಳ 4-12 ನಡೆಯಲಿದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ ಜೈನ್, ಇಂದೋರ್ನ ರಿದ್ದೇಶ್ ಆನಂದ್ ಬೆಂಡಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಹಾಗೂ ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಸ್ತಾನ, ದಕ್ಷಿಣ ಕೊರಿಯಾ ಹಾಗೂ ತೈವಾನ್ನೊಂದಿಗೆ ಜಂಟಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತೀಯ ತಂಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದು 5 ಚಿನ್ನದ ಪದಕಗಳ ಸಾಧನೆಯು ದೇಶದ ಯುವಶಕ್ತಿಯ ಅಪಾರ ಸಾಮರ್ಥ್ಯ ಹಾಗೂ ವಿಜ್ಞಾನ ಮತ್ತು ಸಂಶೋಧನೆಯ ಮೇಲಿನ ಅವರ ಆಸಕ್ತಿಗೆ ಮತ್ತೊಂದು ನಿದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ನಾಳೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಈ ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಲಾರ್ಡ್ಸ್ನಲ್ಲಿ ನಡೆದ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ 270 ರನ್ಗಳಿಂದ ಮಣಿಸಿ ಐತಿಹಾಸಿಕ ವಿಜಯ ದಾಖಲಿಸಿದೆ. ಈ ಮೂಲಕ ಲಾರ್ಡ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ದಾಖಲೆಗೆ ಭಾರತದ ವನಿತೆಯರು ಪಾತ್ರರಾಗಿದ್ದಾರೆ. ಜಕಾರ್ತಾದಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ಮುಂದುವರೆಸಿದ್ದು 23 ವರ್ಷದೊಳಗಿನ ವಿಭಾಗದಲ್ಲಿ 8 ಬಾಕ್ಸರ್ಗಳು ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ 7 ಬಾಕ್ಸರ್ಗಳು ಕಂಚಿನ ಪದಕ ಖಚಿತಪಡಿಸಿಕೊಂಡಿದ್ದಾರೆ. 23 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ ನಿಶಾ, ನಿಖಿತಾ ಚಂದ್, ಕಾಜಲ್, ಮುಸ್ಕಾನ್ ಮತ್ತು ಪ್ರಿಯಾಂಕಾ ಫೈನಲ್ ಪ್ರವೇಶಿಸಿದ್ದಾರೆ. 23 ವರ್ಷದೊಳಗಿನ ಪುರುಷರ ವಿಭಾಗದಲ್ಲಿ

0: ವಿಶ್ವನಾಥ್ ಸುರೇಶ್, ಗಂಗಾ ಹಾಗೂ ವಂಶಜ್ ಅಂತಿಮ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ತನು, ಪ್ರಾಚಿ, ಶಿವಾನಿ ಹಾಗೂ ನೈನಾ ಕಂಚಿನ ಪದಕ ಗೆದ್ದರೆ, ಪುರುಷರ ವಿಭಾಗದಲ್ಲಿ ಹಿತೇಶ್, ನೀರಜ್ ಮತ್ತು ಇಶಾನ್ ಕಟಾರಿಯಾ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇದೇ ಬುಧವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳ ಅಂತರದಿಂದ ಮಣಿಸಿದರೆ, ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಅಂತರದ ಜಯ ಸಾಧಿಸಿ ಸೆಮಿಫೈನಲ್ ಹಂತಕ್ಕೇರಿದೆ. ಇದೇ ಗುರುವಾರ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ. ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಭಾರತ ವನಿತಾ ತಂಡಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 7:45. ಕಾರ್ಯಕ್ರಮ ಸಿರಿಗಂಧ. ಚಿತ್ರಗೀತೆಗಳನ್ನಾಧರಿಸಿದ ಈ ಹೊತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮೌಲ್ಯಗಳು ಮರೆಯಾಗದಿರಲಿ ಎಂಬ ವಿಷಯದ ಬಗ್ಗೆ ಮಾಹಿತಿ ಹಂಚಿಕೊಳ್ಳುತ್ತಾ ಸುಮಧುರ ಗೀತೆಗಳನ್ನು ಪ್ರಸಾರ ಮಾಡುತ್ತಾ ಸಾಗೋಣ. ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿಬರಲಿದೆ ಶಾಸ್ತ್ರಿ ಎಲ್ಎನ್ ಅವರ ಸ್ವರದಲ್ಲಿ ಟಿಕೆಟ್ ಟಿಕೆಟ್ಸ್ ಚಿತ್ರದ ಹಾಡು. ಗೀತರಚನೆ ಶ್ರೀಚಂದ್ರು, ಸಂಗೀತ ಸಂಯೋಜನೆ ಸಾಧು ಕೋಕಿಲಾ.

ಚಿಗುರನ್ನ ಚಿಗುಟಿ ಹೊರಗೆಳೆದು ಪ್ರೀತಿ ಬಯಸುವರ ಎಳೆದು ಹೊರಗೊಗೆದು ನಗುತ್ತಾನಲಿವ ಜನರ ನಡುವೆ ಹೇಗೆ ನಾನು ಬದುಕಿ ಬಾಳಲರಿಗೆ ಧಗಧಗನೆ ದಡ ದಡನೆ ಸಿಡಿ ಸಿಡಿದು ಸರಸರನೆ ಬರ ಬರಲಿ ಸುರಿ ಸುರಿದು ಕಟು ನುಡಿಯೇ ಈ ಜಗದ ದಿನ ಮಂತ್ರ ನೋಡಿದೆ ನಾ ಕಗಿ ಬಲವ ವೈಚಿತ್ರ್ಯ ನಂಬಲಿ.

ಎಸ್, ಮೌಲ್ಯಗಳು ಮರೆಯಾಗದಿರಲಿ. ಹೌದು, ತಂತ್ರಜ್ಞಾನ ಬೆಳೆಯುತ್ತಿದೆ, ಜೀವನದ ವೇಗ ಹೆಚ್ಚುತ್ತಿದೆ. ಆದರೆ ಈ ವೇಗದ ಬದುಕಿನಲ್ಲಿ ನಾವು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿದ್ದೇವೆಯೇ? ಇಂದು ಮೌಲ್ಯಗಳ ಮಹತ್ವ, ಅವುಗಳ ಅಗತ್ಯ ಮತ್ತು ಅವುಗಳನ್ನು ಜೀವನದಲ್ಲಿ ಹೇಗೆ ಉಳಿಸಿಕೊಳ್ಳಬಹುದು ಎಂಬುದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಮೌಲ್ಯಗಳು ಎಂದರೆ ಕೇವಲ ಹಣವಲ್ಲ, ಆಸ್ತಿಯಲ್ಲ, ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುವ

ಮೌಲ್ಯಗಳು ಮರೆಯಾಗದಿರಲಿ. ಯಾವುವು ಈ ಮೌಲ್ಯಗಳು? ಪ್ರಾಮಾಣಿಕತೆ, ಸತ್ಯನಿಷ್ಠೆ, ಗೌರವ, ಪ್ರೀತಿ, ಕರುಣೆ, ಸಹನೆ, ಶಿಸ್ತು, ಸೇವಾ ಮನೋಭಾವ, ಜವಾಬ್ದಾರಿ. ಇವುಗಳೇ ನಮ್ಮ ಜೀವನದ ನಿಜವಾದ ಸಂಪತ್ತಲ್ವಾ? ಆದರೆ ನಿಜವಾದ ಸಂಪತ್ತು ಏಕೆ ಕಡಿಮೆಯಾಗುತ್ತಿದೆ? ಯಶಸ್ಸಿನ ಹಿಂದೆ ಓಡುತ್ತಿರುವ ಇಂದಿನ ಯುವ ಸಮೂಹಕ್ಕೆ ಯಶಸ್ಸಿನ ಜೊತೆ ಜೊತೆಗೆ ಮಾನವೀಯತೆಯು ಇರಬೇಕು ಎಂಬ ಅರಿವು ಇರಬೇಕು.

ಮೌಲ್ಯಗಳು ಏಕೆ ಕಡಿಮೆ ಆಗುತ್ತಿದೆ ಅಂತ ಕಾರಣ ಹುಡುಕ್ತಾ ಹೋದರೆ ನಮಗೆ ಸಿಗುವುದು ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ, ಕುಟುಂಬದೊಂದಿಗೆ ಕಡಿಮೆ ಸಮಯ ಕಳೆಯುವುದು, ಸ್ಪರ್ಧಾತ್ಮಕ ಜೀವನ, ಹಣಕ್ಕೆ ಹೆಚ್ಚು ಮಹತ್ವ, ಹಾಗೆ ಹಿರಿಯರ ಅನುಭವಗಳನ್ನು ಕಡೆಗಣಿಸುವುದು. ಇವುಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತ ಜೀವನದ ಅರ್ಥ ಬರುತ್ತದೆ.

ಕುಟುಂಬದಲ್ಲಿ ಮೌಲ್ಯಗಳ ಪಾತ್ರ ಬಹುದೊಡ್ಡದು. ಮೌಲ್ಯಗಳ ಮೊದಲ ಶಾಲೆಯೇ ಕುಟುಂಬ. ಮಕ್ಕಳು ಪೋಷಕರನ್ನು ನೋಡಿ ಕಲಿಯುತ್ತಾರೆ. ಹಾಗಾಗಿ ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡುವುದು, ಎಲ್ಲರೊಂದಿಗೆ ಪ್ರೀತಿಯಿಂದ ಇರುವುದು, ಸತ್ಯ ಮಾತನಾಡುವುದು, ಸಹಾಯ ಮಾಡುವ ಗುಣ, ಇವುಗಳನ್ನು ಮಕ್ಕಳಿಗೆ ಕಲಿಸಿದರೆ ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ. ಹಾಗೆ ಶಾಲೆ ಮತ್ತು ಸಮಾಜದ ಜವಾಬ್ದಾರಿ. ಶಿಕ್ಷಣ ಎಂದರೆ ಪುಸ್ತಕದ ಜ್ಞಾನ ಮಾತ್ರವಲ್ಲ. ಶಾಲೆಗಳು ಮಕ್ಕಳಲ್ಲಿ ಶಿಸ್ತು, ಸಮಯ ಪಾಲನೆ, ಸಹಕಾರ, ದೇಶಪ್ರೇಮ, ಪರಿಸರ ಕಾಳಜಿ ಇವುಗಳನ್ನು ಬೆಳೆಸಬೇಕು.

ಮೌಲ್ಯಗಳು ಮರೆಯಾಗದಿರಲಿ. ಇಂದಿನ ಜಗತ್ತಿನಲ್ಲಿ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ಮಾನವೀಯ ಮೌಲ್ಯಗಳು ಉಳಿದರೆ ಮಾತ್ರ ಸಮಾಜ ಸುಂದರವಾಗಿರುತ್ತದೆ. ಹಣಕ್ಕಿಂತ ಮೌಲ್ಯಗಳಿಗೆ ಹೆಚ್ಚು ಬೆಲೆ ಕೊಡೋಣ. ಯಶಸ್ಸಿನ ಜೊತೆ ಜೊತೆಗೆ ಒಳ್ಳೆಯತನವನ್ನು ರೂಢಿಸಿಕೊಳ್ಳೋಣ. ಮೌಲ್ಯಗಳು ಉಳಿದರೆ ಮಾನವೀಯತೆ ಉಳಿಯುತ್ತದೆ, ಮಾನವೀಯತೆ ಉಳಿದರೆ ಸಮಾಜ ಸುಂದರವಾಗಿರುತ್ತದೆ ಅಂತ ಹೇಳುತ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಗಿಸುವ ಸಮಯ. ಮುಗಿಲಿನ ಮಾತು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಸಿರಿಗಂಧ ಕಾರ್ಯಕ್ರಮ ಕೇಳಿದಿರಿ. ಸಮಯ ಆಗಿದೆ 8:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಇದುವರೆಗೂ ಎನ್ಜೆ ರವಿಶೇಖರ್ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ ಆಗಿದೆ 9:30. ಇನ್ನೊಂದು ಕೇಳಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ, ತಬಲಾ ಸಾಥ್ ಆದರ್ಶ್ ಶೆಣ್ಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್, ರಾಗ್ ಭೂಪಾಲಿ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ ಕೇಳಿದಿರಿ. ತಬಲಾ ಆದರ್ಶ್ ಶೆಣ್ಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್, ರಾಗ್ ಭೂಪಾಲೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರಕೃತಿ, ವನ್ಯಜೀವಿ ಮತ್ತು ಮಾನವನ ನಡುವಿನ ಸೂಕ್ಷ್ಮ ಸಂಬಂಧವನ್ನ ತನ್ನ ದೃಶ್ಯಗಳ ಮೂಲಕ ಮನಸ್ಸಿಗೆ ಕಟ್ಟಿಕೊಡುವ ಕಲಾವಿದೆಯೊಂದಿಗೆ ನಾವು ಸಂಭಾಷಣೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸುಗಂಧಿ ಗದಾಧರ್ ಅವರು. ಇವರು ವನ್ಯಜೀವಿ ಛಾಯಾಗ್ರಾಹಕಿ, ಚಿತ್ರ ನಿರ್ಮಾಪಕಿ, ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್, ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಸಂರಕ್ಷಣಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿ. ಇವರು IUCN ಓಟರ್ ಸ್ಪೆಷಲಿಸ್ಟ್ ಗ್ರೂಪ್ನ ಸದಸ್ಯ ಕೂಡ ಆಗಿದ್ದಾರೆ. ಅಪರೂಪದ ಓಟರ್ಗಳ ಸಂರಕ್ಷಣೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. BBC, ನ್ಯಾಷನಲ್ ಜಿಯೋಗ್ರಫಿಕ್, ಅನಿಮಲ್ ಪ್ಲಾನೆಟ್ ಸೇರಿದಂತೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೂಡ ಅವರ ದೃಶ್ಯಕತೆಗಳು ಪ್ರಸಾರವಾಗಿವೆ. ಸುಗಂಧಿ ಅವರೇ, ನಮ್ಮ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು ನನ್ನ ಇಲ್ಲಿ ಆಕಾಶವಾಣಿಗೆ ವಾಪಸ್ ಕರ್ಕೊಂಡು ಬಂದಿದ್ದಕ್ಕೆ. ಇದೊಂಥರ ನನಗೆ ಎರಡನೇ ಮನೆ ತರ ಇತ್ತು. ಥ್ಯಾಂಕ್ ಯು.
0: ಓಕೆ, ನನ್ನ ಆಕಾಶವಾಣಿಗೆ ವಾಪಸ್ ಕರ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಚಿಕ್ಕ ಹುಡುಗಿ ಆಗಿದ್ದಾಗ ಐ ಥಿಂಕ್ ನನ್ನ 6ನೇ ವಯಸ್ಸಿನಲ್ಲಿ ನಾನು ಇಲ್ಲಿ ಡ್ರಾಮಾನಲ್ಲಿ ಆಕ್ಟ್ ಮಾಡಕ್ ಶುರು ಮಾಡಿದ್ದು ಆಸ್ ಎ ಚೈಲ್ಡ್ ಆರ್ಟಿಸ್ಟ್. ಸೊ ಅವಾಗಿಂದ ನಂದು ಆಕಾಶವಾಣಿ ಜೊತೆಗೆ ಒಂದು ಸಂಬಂಧ ಇತ್ತು. ಹಾಗಾಗಿ ಇದೊಂಥರ ಆಲ್ಮೋಸ್ಟ್ ಎವ್ರಿ ಮಂತ್ ಇಲ್ಲಿ ಬರ್ತಿದ್ವಿ. ನಾನು ಬರ್ತಿದ್ದೆ, ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ತಮ್ಮ ಎಲ್ಲರೂ ಇಲ್ಲಿ ಆರ್ಟಿಸ್ಟ್ ಆಗಿದ್ವಿ. ಸೊ ಹಾಗಾಗಿ ಆಕಾಶವಾಣಿ ಜೊತೆಗೆ ನನಗೆ ಒಂಥರ ಬಹಳ ವರ್ಷಗಳ ಸಂಬಂಧ, ಅಂಡ್ ಇಲ್ಲಿಂದ ನಾನು ಬಹಳ ಕಲ್ತಿದ್ದೀನಿ.
0: ಓಕೆ ಓಕೆ. ಸೊ ಈ ವನ್ಯಜೀವಿ ಮತ್ತೆ ಈ ನೇಚರ್, ಆಮೇಲೆ ಈ ಫೋಟೋಗ್ರಫಿ, ಫಿಲ್ಮೋಗ್ರಫಿ, ಇದ್ರ ಬಗ್ಗೆ ಅಟ್ರಾಕ್ಷನ್ ಹೇಗಾಯ್ತು? ಅದು ನಿಮ್ಮ ಚೈಲ್ಡ್ಹುಡ್ಲಿಂದಲೇ ಆರಂಭ ಆಯ್ತಾ ಹೇಗೆ?
1: ಹಾ, ಚಿಕ್ಕ ಹುಡುಗಿ ಇದ್ದಾಗ ನನಗೆ ಈ ಏನೋ ವಾರಕ್ಕೊಂದ್ಸತಿ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ದು ಬರ್ತಾ ಇತ್ತು TVನಲ್ಲಿ. ಅದನ್ನ ನೋಡಿ ಇಷ್ಟೊಂದೆಲ್ಲ ಇದೆಯಾ ಜಗತ್ನಲ್ಲಿ ಅಂತ ಒಂದು ಕುತೂಹಲ ಇರ್ತಾ ಇತ್ತು. ಬಟ್ ನಮ್ಮ ಮನೆ ಹಿಂದೆನೆ ಈ ಚಿಟ್ಟೆಗಳು ಇರ್ತಾ ಇದ್ವು, ಅಳಿಲಿ ಇರ್ತಾ ಇತ್ತು. ಇದನ್ನ ನಾವು ನೋಡಕ್ ಸಿಗಲ್ವಲ್ಲ, ನಮಗೆ ಯಾವುದೋ ಬೇರೆ ದೇಶದ ಸಿಗುತ್ತೆ, ಆಫ್ರಿಕಾದ ನೋಡಕ್ಕೆ ಸಿಗುತ್ತೆ, ಇನ್ಯಾವುದೋ ದೇಶದ ಸಿಗುತ್ತೆ, ನಮ್ದೇ ದೇಶದ್ದು ನೋಡಕ್ ಸಿಗಲ್ವಲ್ಲ ಅಂತಾನು ಅನ್ನಿಸ್ತಾ ಇತ್ತು. ಆದ್ರೆ ನಾನು ಬೇರೆ ದಾರಿ ತಗೊಂಡೆ. ಆಸ್ ಯೂಶುವಲ್ ಎಲ್ಲರೂ ಎಂಜಿನಿಯರಿಂಗ್ ಇಲ್ಲ ಮೆಡಿಸಿನ್ ಇರ್ತಾ ಇತ್ತು ನಮ್ಮ ಕಾಲದಲ್ಲಿ. ನಾನು ಇಂಜಿನಿಯರ್ ಆದೆ ಕಾರಣಾಂತರಗಳಿಂದ. ಆದ್ರೆ ಇದು ಮಾಡಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇತ್ತು. ಒಂಥರ ಹವ್ಯಾಸದ ತರ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಒಂದು ಸಣ್ಣ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಎಲ್ಲಿಗಾದ್ರೂ ಹೋದಾಗ ಒಂದಷ್ಟು ವಿಡಿಯೋಗಳು ತೆಗೆಯೋದು ಅಂತೆಲ್ಲ. ಆಮೇಲೆ ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರಿ ಅವಾಗ ಭಾವಿ ಪತಿಯನ್ನ ಅಲ್ಲೇ ನಾನು ಮೀಟ್ ಮಾಡಿದ್ದು. ನಾವಿಬ್ರು ಕಾಡುಗಳಿಗೆ ಹೋಗ್ತಾ ಇದ್ವಿ ಅಥವಾ ಇಲ್ಲೇ ಬೆಂಗಳೂರಲ್ಲಿ ಬರ್ಡ್ ವಾಚಿಂಗು ಎಲ್ಲ. ಆಮೇಲೆ ಇದನ್ನ ಒಂಥರ ಹವ್ಯಾಸ, ಒಂದು ಪ್ರೊಫೆಷನ್ ಆಗಿ ಬದಲಾವಣೆ ಆಯ್ತು.
0: ಬಯೋಡೈವರ್ಸಿಟಿ ಅಂದ್ರೆ ಇಟ್ಸ್ ವಾಸ್ಟ್ ಅಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ ಅದರದೇ ಆದಂತಹ ಒಂದು ಫ್ಲೋರಾ ಇರುತ್ತೆ, ಫೌನಾ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆ ಥಾಟ್ ನಿಮ್ಗೆ ಯಾವ ಏಜ್ ಅಲ್ಲಿ ಬಂತು, ಯಾಕೆ ಬಂತು?
1: ಕುತೂಹಲ ಅಂತ ಇತ್ತು. ಆದ್ರೆ ನಮ್ಮ ಅದೃಷ್ಟ ಏನಂತಂದ್ರೆ ಬೆಂಗಳೂರಲ್ಲಿ ಈ ಬರ್ಡ್ ವಾಚಿಂಗ್ ಗ್ರೂಪ್ಸ್ ಎಲ್ಲ ಬಹಳ ಇದೆ. ಸೊ ಬರ್ಡ್ ವಾಚಿಂಗ್ ಇರಬಹುದು ಅಥವಾ ಈವನ್ ಆಂಟ್ ವಾಕ್ಸ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಪ್ರಕೃತಿಯ ಸಂಬಂಧವಾಗಿ ಇಲ್ಲಿ ಬಹಳ ಜನ ತಾವು ಕಲ್ತಿರೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅಂತ ಗ್ರೂಪ್ಸ್ ಜೊತೆ ಸೇರ್ಕೊಂಡು ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಅಂಡ್ ಇದನ್ನ ಫಿಲ್ಮ್ ಮೂಲಕ ಅಥವಾ ಡಾಕ್ಯುಮೆಂಟ್ರಿ ಮೂಲಕ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆನ್ ದ ಜಾಬ್ ನಾನು ಕಲ್ತ್ಕೊಂಡೆ. ಬೇರೆ ಬೇರೆ ಇವಾಗ ಕಾರ್ಪೊರೇಟ್ ವಿಡಿಯೋಸ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಕಂಪ್ನೀಸ್ಗೆ ಇರ್ಬೋದು ಅಥವಾ ಬೇರೆ NGOs. ಬಟ್ ಅದನ್ನ ಮಾಡ್ತಾ ಇದ್ರೆ ನಾನು ನನಗೆ ಬೇಕಾಗಿರೋದು ನಾನು ಮಾಡ್ತಾ ಇರ್ಲಿಲ್ಲ. ಸೊ ಆಕ್ಚುಲಿ ಸುಚೀಂದ್ರ ಪ್ರಸಾದ್ ಅಂತ ಇದಾರಲ್ಲ, ಅವ್ರು ಒಂದ್ಸತಿ ಸಿಕ್ಕಿ ನನಗೆ ಹೇಳಿದ್ರು, ನಿನಗ್ ಮಾಡ್ಬೇಕು ಅಂತ ಆಸೆ ಇರೋದು ಬೇರೆದು, ನೀನು ಇದನ್ನ ಬೇರೆ ಏನೋ ಮಾಡ್ತಾ ಇದ್ರೆ ವೆನ್ ವಿಲ್ ಯು ಡೂ ವಾಟ್ ಯು ವಾಂಟ್ ಅಂತ. ಸೊ ಅದನ್ನ ಹೇಳಿದ್ಮೇಲೆ ಯೋಚನೆ ಮಾಡಿ ಇದನ್ನೇ ಮಾಡ್ಬೇಕು ಅಂತ ಶುರು ಮಾಡಿದೆ.
0: ಫಿಲ್ಮ್ ಮೂಲಕ ಬೇರೆ ಜನರಿಗೂ ತಲುಪಿಸ್ಬೇಕು ಅಂತ ಯಾಕೆ ಥಾಟ್ ಬಂತು?
1: ಯಾಕೆಂದ್ರೆ ನಮ್ಮ ದೇಶದ ಪ್ರಾಣಿಗಳ ಬಗ್ಗೆ ನಮ್ಮ ಭಾಷೆಯಲ್ಲಿ ನಮಗೆ ನೋಡಕ್ ಸಿಗಲ್ಲ. ಇವಾಗ ಸರ್ ಡೇವಿಡ್ ಆಟನ್ಬರೋ, ಹೀಸ್ ವೆರಿ ಗ್ರೇಟ್, ಅವ್ರದ್ದು ಅವ್ರು ಹೇಳ್ತಾರೆ, ಆದ್ರೆ ಅದು ನಮ್ಗೆ ಜನಸಾಮಾನ್ಯರಿಗೆ ಸಿಗೋದಿಲ್ಲ.

0: ನಿಮ್ಗೆ ಒಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಅಥವಾ ಡಿಸ್ಕವರಿ ಸಬ್ಸ್ಕ್ರಿಪ್ಷನ್ ಇರಬೇಕು, ಅದನ್ನ ನೋಡ್ಬೇಕು. ಈಗ ಒಂದು ಹಳ್ಳಿನಲ್ಲಿ ಅದನ್ನ ನೋಡಕ್ ಸಿಗುತ್ತಾ? ಅವ್ರಿಗೆ ಅರ್ಥ ಆಗತ್ತಾ? ಆಗಲ್ಲ. ಸೊ ಅವ್ರು ಏನ್ ನೋಡ್ತಾರೆ? ರೀಲ್ಸ್ ನೋಡ್ತಾರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ. ಅವ್ರ ಭಾಷೆನಲ್ಲಿ ನೋಡಕ್ ಸಿಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ಕನ್ನಡದಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ, ಶಾರ್ಟ್ ಫಿಲ್ಮ್ ಅಲ್ಲಿ. ಶುರು ಮಾಡಿದಾಗ ಅಫ್ಕೋರ್ಸ್ ತಪ್ಪುಗಳಿದ್ವು, ಬಟ್ ಅದನ್ನ ತಿದ್ದೋದಕ್ಕೆ ಫಾರ್ಚುನೇಟ್ಲಿ ದೇರ್ ವರ್ ಮೆಂಟರ್ಸ್ ನಮ್ಗೆ ಏನ್ ಸರಿ ಏನ್ ತಪ್ಪು ಅಂತ ಹೇಳ್ಕೊಟ್ಟು. ಸೊ ವಿ ವರ್ ಏಬಲ್ ಟು ಮೇಕ್ ಥಿಂಗ್ಸ್ ಬೆಟರ್. ಅಂಡ್ ಕರ್ನಾಟಕ ಅರಣ್ಯ ಇಲಾಖೆ ಜೊತೆ ಸೇರ್ಕೊಂಡು ಇಂಥ ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಶುರು ಮಾಡಿದೆ. ಅಂಡ್ ಅದನ್ನ ಯೂಟ್ಯೂಬ್ ಮೇಲೆ ಹಾಕಿದಾಗ ಯಾರು ಬೇಕಾದ್ರೂ ನೋಡ್ಬೋದು, ಅದನ್ನು ಇಟ್ ಇಸ್ ಈಸಿಲಿ ಅವೈಲಬಲ್. ಅಂಡ್ ಡೌನ್ಲೋಡಬಲ್ ಮಾಡಿದೆ, ಇಂಗ್ಲಿಷ್ ಅಲ್ಲೂ ಮಾಡ್ತಿದ್ದೆ, ಕನ್ನಡದಲ್ಲೂ ಮಾಡ್ತಿದ್ದೆ. ನಿಮ್ ಇಂಗ್ಲಿಷ್ ನನಗೆ ಬೇಡ ಅಕ್ಕ, ನೀವು ಕನ್ನಡದ ಕೊಡಿ ಅಂತ. ಖುಷಿ ಆಗತ್ತೆ.
1: ಬೇರೆ ದೇಶದಲ್ಲಿ ಹೋಗಿ ಶೂಟ್ ಮಾಡ್ತಿರಲ್ಲ ಮೇಡಮ್, ಏನು ವ್ಯತ್ಯಾಸ ಇರುತ್ತೆ ಅಲ್ಲಿ ನಮ್ ದೇಶಕ್ಕೂ ಅವ್ರ ಇದಕ್ಕೂ?
0: ಇವಾಗ ಬಿಬಿಸಿ ನಾಟ್ಜಿಯೋಗೆ ಎಲ್ಲ ಕೆಲಸ ಮಾಡಿದ್ರೆ ನಂದು ಫಿಲ್ಮಿಂಗ್ ಎಲ್ಲ ಮಾಡಿರೋದು ಇಂಡಿಯಾದಲ್ಲಿ ಮಾತ್ರ, ಹೊರಗಡೆ ಹೊರ ದೇಶದಲ್ಲಿ ಇದುವರೆಗೂ ಶೂಟ್ ಮಾಡಿಲ್ಲ. ಮಾಡಕ್ ಇಷ್ಟ ಇಲ್ಲ ಅಂತಲ್ಲ, ನನಗೆ ಇದುವರೆಗೂ ನಾನು ಮಾಡಿರೋದೆಲ್ಲ
1: ಇಂಡಿಯಾದಲ್ಲಿ
0: ಮಾತ್ರ.
1: ಓಕೆ. ಸೊ ಹೊರಗಡೆದು ಏನಾದ್ರೂ ರಿಸರ್ಚ್ ಮಾಡಿದೀರಾ? ಯಾವ ತರ ಈಗ ಆಸ್ಟ್ರೇಲಿಯಾದ ಅಂದ್ರೆ ಅದರದ್ದೇ ಒಂದು ಫ್ಲೋರಾ ಅಂಡ್ ಫೌನಾ ಬೇರೆ ತರ ಇದೆ ಅವ್ರದ್ದು.
0: ಹಾ, ನಾನು ಬೇರೆ ದೇಶದ್ದು ಓದ್ತಾ ಇರ್ತೀನಿ. ಛಾಯಾಗ್ರಹಣ ಮಾಡಬೇಕು ಅಂತಂದ್ರು ನಮ್ಗೆ ಎಲ್ಲ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಳ್ಳೇಬೇಕು. ನಾನು ಸುಮ್ನೆ ಹೋಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ನಾನು ಶೂಟ್ ಮಾಡಕ್ ಆಗಲ್ಲ. ಎಲ್ಲಾ ಪ್ರಾಣಿಗಳದ್ದು, ಇವಾಗ ನಾನೊಂದು ಕರಡಿ ಮೇಲೆ ಮಾಡಿರಬಹುದು ಅಥವಾ ನೀರ್ನಾಯಿ ಮೇಲೆ ಇರ್ಬೋದು, ಅದ್ರ ಬಗ್ಗೆ ನಾನು ಸೈಂಟಿಫಿಕ್ ಪೇಪರ್ಸ್ ಓದ್ಬೇಕು, ಪುಸ್ತಕಗಳು ಓದ್ಬೇಕು. ಹಾಗೆ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ. ಇವಾಗ ಲಂಡನ್ ನಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಇದೆ. ಅವರದ್ದು ದೇರ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಕಾಂಪಿಟೇಷನ್ ಕಾಲ್ಡ್ ದ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದ ಇಯರ್ ಅಂತ. ಇಟ್ಸ್ ಒಂಥರ ಫೋಟೋಗ್ರಫಿನಲ್ಲಿ ಆಸ್ಕರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ಒಂದು ವರ್ಷ ಜೂರಿ ಮೆಂಬರ್ ಆಗಕ್ಕೆ ಅವಕಾಶ ಸಿಕ್ತು. ವಿಶ್ವದಾದ್ಯಂತ ಎಲ್ಲ ಫೋಟೋಗ್ರಫರ್ಸ್ ಅವರವರ ಫೋಟೋಸ್ನ ಎಂಟ್ರೀಸ್ ಕಳಿಸ್ತಾರೆ. ಈ ಫೋಟೋ ಬೆಟರಾ ಇನ್ನೊಂದು ಬೆಟರಾ ಅಂತ ಜಡ್ಜ್ ಮಾಡೋಕ್ಕೆ ನನಗೆ ಆ ಪ್ರಾಣಿ ಬಗ್ಗೆ ಗೊತ್ತಿರಬೇಕು. ಸೊ ಅವಾಗ ಬೇಕಾದಷ್ಟು ರಿಸರ್ಚ್ ಮಾಡಬೇಕಾಯ್ತು. ಈ ಪ್ರಾಣಿಗೆ ಮುಖ್ಯ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾ, ಇನ್ನೊಂದಕ್ಕೆ ಕೊಡಬೇಕಾ, ಅದನ್ನು ಓದಲೇಬೇಕಾಗುತ್ತೆ. ಸೊ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ.
1: ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಗಿ ನಿಮ್ಮ ಅನುಭವ, ನಿಮ್ಮ ಕೆಲಸದ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಿದೆ?
0: ನನಗೆ ನ್ಯಾಷನಲ್ ಜಿಯೋಗ್ರಾಫಿಕ್ ಎಕ್ಸ್ಪ್ಲೋರರ್ ಆದಾಗಿಂದ ಬೇರೆ ಎಕ್ಸ್ಪ್ಲೋರರ್ಸ್ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬಹಳ ಅವಕಾಶಗಳು ಸಿಗ್ತಾ ಇದೆ. ಅವರಿಂದ ನನಗೆ ಕಲಿಯಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಇವಾಗ ಅವರು ತಗೊಳ್ಳೋ ರಿಸ್ಕ್ಸ್ ಇರ್ಬೋದು, ಅಥವಾ ಅವ್ರ ಜೊತೆ ನಾನು ಕೊಲಾಬರೇಟ್ ಮಾಡಿ ಕೆಲಸ ಮಾಡಿದಾಗ, ಅವರು ಇವಾಗ ಫಾರ್ ಎಕ್ಸಾಂಪಲ್ ನಾನು ಛಾಯಾಗ್ರಹಣ ಮಾಡ್ತೀನಿ ಆದರೆ ಇನ್ನೊಬ್ರು ಸೈಂಟಿಸ್ಟ್ ಇರ್ಬೋದು, ಒಬ್ರು ಸಂರಕ್ಷಣೆಯಲ್ಲಿ ಇರ್ತಾರೆ. ಸೊ ಅವರವರ ಅನುಭವಗಳನ್ನ ನನಗೆ ಹೇಳ್ತಾರೆ ಅಥವಾ ನನ್ನ ಅನುಭವ ನಾನು ಹೇಳ್ತೀನಿ. ಸೊ ಹಾಗಾಗಿ ಕುದುರೆಗೆ ಹೀಗೆ ಹಾಕಿ ಹೋಗ್ತಾ ಇರೋ ತರ ಇದ್ದಿದ್ದು ಅದೊಂಥರ ತೆಗೆದು, ಇಟ್ ವಾಸ್ ಇಟ್ಸ್ ವೆರಿ ಲಿಬರೇಟಿಂಗ್ ಟು ಲರ್ನ್ ಫ್ರಮ್ ಎವ್ರಿಬಡಿ.
1: ಈಗ ಒಂದು ನಿಮ್ದೊಂದು ಟೀಮ್ ತರ ಇರತ್ತಲ್ವಾ ಮೇಡಮ್? ಸೊ ಐಡಿಯಾಸ್ ನೀವು ಡೈರೆಕ್ಟರ್ ಹತ್ರ ಕನ್ಸೆಪ್ಟ್ ಮಾಡಿ ನೀವು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡ್ತೀರಾ, ಅಥವಾ ಯು ಹ್ಯಾವ್ ಯುವರ್ ಓನ್ ವಿಷನ್, ನಾನು ಇದೇ ತರ ಶೂಟ್ ಮಾಡಬೇಕು, ಇದೇ ಇದನ್ನೇ ತಗೋಬೇಕು ಶಾರ್ಟ್ ಅಲ್ಲಿ ಅಂತ ಹೇಳಿ?
0: ಆಸ್ ಅ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೈಯರ್ ಮಾಡಿದ್ರೆ, ಇವಾಗ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸೀಕ್ವೆನ್ಸ್ ಅಂತ ಇರುತ್ತೆ, ಅದೊಂದು ಮೂರ್ನಾಲ್ಕು ನಿಮಿಷದ ಸೀಕ್ವೆನ್ಸ್ ಇರಬಹುದು. ಇವಾಗ ಬೇರೆ ಪ್ರೊಡಕ್ಷನ್ ಕಂಪನಿ ನನ್ನನ್ನು ಹೈಯರ್ ಮಾಡಿದಾಗ ಅವರು ಈ ಥರ ನನಗೆ ಬೇಕು ಅಂತ ಹೇಳ್ತಾರೆ. ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಸ್ಟೈಲ್ ನೋಟ್ ಅಂತ ಕೊಡ್ತಾರೆ. ಸ್ಟೈಲ್ ನೋಟ್ ನೋಡಿಕೊಂಡು ನಾನು ಮಾಡಬೇಕು. ಬಟ್ ನೀವು ವನ್ಯಜೀವಿಗಳನ್ನ ಶೂಟ್ ಮಾಡಕ್ಕೆ ಹೋದಾಗ ನಿಮಗೆ ಇದೇ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ, ಹೇಳ್ತಾರೆ ಇದು ಬೇಕು ಅಂತ. ಫಾರ್ ಎಕ್ಸಾಂಪಲ್ ಈ ಕಪ್ಪೆ ಇದೆ, ಇದು ಆಚೆ ಬರುತ್ತೆ, ಇದನ್ನ ಹಾವು ತಿನ್ನಬಹುದು, ಇದೆಲ್ಲ ಇರುತ್ತೆ ಒಂದು ಸೀಕ್ವೆನ್ಸ್ ಅಲ್ಲಿ ಅಂತ ಅನ್ಕೊಂಡು ಅವ್ರು ಕೊಟ್ಟಿರ್ತಾರೆ. ಆ ಕಪ್ಪೇನೆ ಬರದೇ ಇರಬಹುದು ಅಥವಾ ಹಾವು ತಿಂದೇ ಇರಬಹುದು. ಸೊ ಆಗ ನಮ್ಗೆ ಏನ್ ಸಿಗುತ್ತೆ ಅದನ್ನ ತಗೊಂಡು ದೆನ್ ಅದನ್ನ ಚೆನ್ನಾಗಿ ಶೂಟ್ ಮಾಡಬೇಕು. ದಟ್ ವಿಲ್ ಬಿ ಎಡಿಟೆಡ್ ಇನ್ ಟು.
1: ಸೊ ಇಫ್ ಎಟ್ ಆಲ್ ಈಗ ಒಂದು ನೀವು ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಆಗದೆ ಇದ್ರೆ ನಿಮ್ಗೆ ಏನು ಆಲ್ಟರ್ನೇಟಿವ್ ಇರುತ್ತೆ?
0: ಒಂದೊಂದ್ಸತಿ ಏನು ಅಂದ್ರೆ ಏನೂ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಾಕ್ಯುಮೆಂಟ್ರಿಗೆ ಕರಡಿಗಳನ್ನ ಶೂಟ್ ಮಾಡಕ್ ಹೋದ್ವಿ. ಆ ವರ್ಷ ಬಹಳ ಬಿಸಿಲಿತ್ತು, ಕರಡಿಗಳು ಆಚೆ ಬರ್ತಾ ಇರಲಿಲ್ಲ. ಇದು ದರೋಜಿ ಬೇರ್ ಸ್ಯಾಂಕ್ಚುರಿ, ಕಾಯ್ತಾ ಇದೀವಿ ಎಷ್ಟು ದಿನ ಆದ್ರೂ ಕರಡಿ ಬರ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು ಅಂತ.
1: ಓಕೆ.
0: ಆದ್ರೆ ಅದೇ
1: ನ್ಯಾಚುರಲ್
0: ಹ್ಯಾಬಿಟೇಟ್, ಈ ಕರಡಿ ಬರ್ತಾ ಇಲ್ಲ, ಕಾಯ್ತಾ ಇದೀವಿ, ಬಟ್ ನವಿಲುಗಳು ಬರಕ್ಕೆ ಶುರು ಮಾಡಿದ್ವು. ಅಲ್ಲಿ ಒಂದು ವಾಟರಿಂಗ್ ಹೋಲ್ ಇತ್ತು, ಈ ನವಿಲುಗಳು ಬಂದು ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಲೆಕ್, ಅಂದ್ರೆ ಈ

0: ಗಂಡು ನವಿಲುಗಳು ಡಿಸ್ಪ್ಲೇ ಮಾಡಕ್ ಶುರು ಮಾಡತ್ವೆ ಜಸ್ಟ್ ಬಿಫೋರ್ ಅರೌಂಡ್ ಮಾನ್ಸೂನ್. ಸೊ ಈ ಗಂಡು ನವಿಲು ಡಿಸ್ಪ್ಲೇ ಮಾಡಿದಾಗ ಇಟ್ ವಿಲ್ ಅದರದೊಂದು ಟೆರಿಟರಿ ಅದು ಎಸ್ಟಾಬ್ಲಿಷ್ ಮಾಡ್ಕೊಳುತ್ತೆ ಆ್ಯಂಡ್ ಬೇರೆ ಗಂಡು ನವಿಲ್ ಜೊತೆ ಅದು ಫೈಟ್ ಮಾಡುತ್ತೆ ಟು ಪ್ರೊಟೆಕ್ಟ್ ಇಟ್ಸ್ ಟೆರಿಟರಿ. ಸೊ ಅದ್ರ ಟೆರಿಟರಿನಲ್ಲಿ ಯಾವ್ಯಾವ ಹೆಣ್ಣು ಬರುತ್ತೆ ಅದನ್ನು ಇಂಪ್ರೆಸ್ ಮಾಡೋಕೆ ಅದು ನೋಡ್ತಾ ಇರುತ್ತೆ. ಸೊ ಅದು ಅಲ್ಲಿ ದಟ್ ಸ್ಟಾರ್ಟೆಡ್ ಹ್ಯಾಪ್ನಿಂಗ್ ಇನ್ ಫ್ರಂಟ್ ಆಫ್ ಅಸ್. ಸೊ ಅದನ್ನು ಶೂಟ್ ಮಾಡಿದ್ವಿ ನಾವು. ಈ ಕರಡಿ ಸಿಗಲೇ ಇಲ್ಲ,
1: ಓಕೆ,
0: ಬಟ್ ಸಮ್ಟೈಮ್ಸ್ ಆ ಥರ ಆ ಥರ ಆದರೆ ಅದು ಕಷ್ಟ. ಅದು ನಮಗೆ ಕರಡಿನೇ ಬೇಕು ಅಂದಾಗ ನವಿಲ್ ಬಂದ್ಬಿಟ್ರೆ ಅದು ಪ್ರಾಬ್ಲಮ್ ಏನಿಲ್ಲ, ಕರಡಿದೇ ಕತೆ ಇದ್ದಾಗ. ಬಟ್ ಸಮ್ಟೈಮ್ಸ್ ಇನ್ ಅ ಸ್ಟೋರಿ ದಿಸ್ ಮೈಟ್ ಆಲ್ಸೋ ಬಿ
1: ಅ ಸ್ಟೋರಿ ಅಬೌಟ್ ಪಿಕಾಕ್ ಹ್ಯಾಪನ್ಡ್ ಅಂಡ್ ಬೇರ್ ಡಿಡ್ ನಾಟ್ ಹ್ಯಾಪನ್.
0: ಅಲ್ಲ, ಬೇರ್ ಆಮೇಲೆ ಯಾವಾಗಲೂ ಬಂತು, ಮುಂದಿನ ವರ್ಷ ಬಂತದು. ಬಟ್ ನವಿಲುಗಳನ್ನ ಶೂಟ್ ಮಾಡಿದ್ವಿ ಅಂಡ್ ದಟ್ ಬಿಕೇಮ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್. ಅಂಡ್ ಆಕ್ಚುಲಿ ಸರ್ ಡೇವಿಡ್ ಆಟನ್ಬರೋ ಹೇಳಿದ್ರು ಈ ಡಾಕ್ಯುಮೆಂಟ್ರಿನಲ್ಲಿ ನನಗೆ ಇದೇ ಫೇವ್ರೇಟ್ ಸೀಕ್ವೆನ್ಸ್ ಅಂತ. ಅಂಡ್ ಅವ್ರ ಹತ್ರ ಅವ್ರು ಬರ್ದಿರೋ ಒಂದು ಲೆಟರ್ ಕೂಡ ಇದೆ ನನ್ನ ಹತ್ರ.
1: ಆಟರ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಮೈ ಆಟರ್ ಡೈರಿ ಅಂತ ಹೇಳಿ, ಆಟರ್ ನೀರ್ನಾಯಿ ಅಂತ ಹೇಳಿದ್ರೆ ಅದರ ಬಗ್ಗೆ ಜಾಸ್ತಿ ಎಲ್ರಿಗೂ ಮಾಹಿತಿ ಇರಲಿಕ್ಕಿಲ್ಲ. ಸೊ ಅದರ ಸಂರಕ್ಷಣೆಯ ಮಹತ್ವವನ್ನ ಯಾಕೆ ಅದು ಇಂಪಾರ್ಟೆಂಟ್ ಬಯೋಡೈವರ್ಸಿಟಿಗೆ ಅಂತ ಹೇಳಿ.
0: ನೀರ್ನಾಯಿ ನದಿಯಲ್ಲಿದೆ ಅಂತಂದ್ರೆ ನದಿ ರಿಲೇಟಿವ್ಲಿ ಕ್ಲೀನ್ ಆಗಿದೆ ಅನ್ನೋ ಭಾವನೆ, ಬಟ್ ನಿಜವಾಗ್ಲೂ ನದಿ ಕ್ಲೀನ್ ಆಗಿದೆಯಾ ಇಲ್ವಾ ಅದು ನಮಗ್ ಗೊತ್ತಿಲ್ಲ. ಅಂಡ್ ನೀರ್ನಾಯಿ ಇರೋದೇ ನಮ್ ದೇಶದಲ್ಲಿ ಗೊತ್ತಿಲ್ಲ ಯಾರಿಗೂ. ಯಾಕಂದ್ರೆ ನೀರ್ನಾಯಿ ನನ್ ಫೋಟೋ ತೋರಿಸಿದ್ರೆ ಬೀವರ್ ಅಂತಾರೆ ಅಥವಾ ಸೀಲ್ ಅಂತಾರೆ, ಯಾಕಂದ್ರೆ ನಾವು ಟಿವಿನಲ್ಲಿ ನಮಗ್ ನೋಡಕ್ ಸಿಗೋದು ಬೀವರು ಸೀಲು. ಸೊ ನಮ್ ದೇಶದಲ್ಲೇ ಮೂರು ಸ್ಪೀಶೀಸ್ ನೀರ್ನಾಯಿಗಳಿವೆ, ನಮಗ್ ಗೊತ್ತಿಲ್ಲ. ಅದು ನನಗೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಮ್ ದೇಶದ ಪ್ರಾಣಿಗಳು ನಮಗೆ ಫಸ್ಟ್ ಗೊತ್ತಾಗ್ಬೇಕು ಅಂತ ನನ್ನ ಆಸೆ. ಸೊ ಓ ಫಾರ್ ಆಟರ್ ಇರಬೇಕು ಅಂತ ಯಾವತ್ತಾಗತ್ತೋ ಅದು ನನ್ನ ಕನಸದು. ಆದ್ರಿಂದ ಈ ನೀರ್ನಾಯಿಗಳ ಬಗ್ಗೆ ತಿಳಿಸ್ಬೇಕು ಅಂತ. ಅಂಡ್ ನೀರ್ನಾಯಿ ಇದೆ ಅಂದ್ರೆ ನಿಮ್ಗೆ ಇಟ್ ಟೆಲ್ಸ್ ಯು ದಟ್ ದ ರಿವರ್ ಇಸ್ ರಿಲೇಟಿವ್ಲಿ ಕ್ಲೀನ್.
1: ಸೊ ಮೈ ಆಟೋ ಡೈರಿ ಮಾಡೋ ಕಲ್ಪನೆ ಇದೇ ಉದ್ದೇಶದಿಂದ ಬಂತ?
0: ನನ್ನ ಹಸ್ಬೆಂಡ್ ಮತ್ತೆ ನಾನು ಈ ನೀರ್ನಾಯಿಗಳನ್ನ ನಾವೇ ಸ್ಟಡಿ ಮಾಡಬೇಕು ಅನ್ನೋ ಆಸೆ ಇತ್ತು. ಭಾರತದಲ್ಲಿ ಸ್ಟಡೀಸ್ ಆಗಿವೆ, ಬಟ್ ಮೋರ್ ಆರ್ ಲೆಸ್ ಕ್ಯಾಪ್ಟಿವಿಟಿನಲ್ಲಿ ಆಗಿರೋದು. ಇವಾಗ ಗೋವಾನಲ್ಲಿ ಎಲ್ಲ ಕಡೆ ದೇ ಆರ್ ಸ್ಟಡಿಂಗ್, ಬಟ್ ಅಷ್ಟು ಎಕ್ಸ್ಟೆನ್ಸಿವ್ ರಿಸರ್ಚ್ ಆಗಿಲ್ಲ. ಸೊ ನಮಗೆ ಈ ನೀರ್ನಾಯಿಗಳು ಸಾಮಾಜಿಕ ಪ್ರಾಣಿಗಳು, ಮರ್ಕ್ಯೂರಿಯಲ್, ಬಹಳ ಎನರ್ಜಿ, ಅದನ್ನ ನೋಡಕ್ಕೆ ಒಂದು ಖುಷಿ. ಸೊ ವೈಲ್ಡ್ ಅಲ್ಲಿ ನಾವು ನೋಡ್ಬೇಕದನ್ನ, ಅದು ಏನ್ ಮಾಡತ್ವೆ ಅಂತ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತಾನೆ ಹೊರಟಿದ್ದು. ಬಟ್ ಅಲ್ಲಿಗೆ ಹೋಗಿ ನದಿ ಪಕ್ಕ ಅಷ್ಟು ಸಮಯ ಕಳೀತಾ ಕಳೀತಾ ಏನೇನೋ ಬೇರೆ ಏನ್ ಸಮಸ್ಯೆಗಳಿವೆ ಆ ನೀರ್ನಾಯಿಗಳಿಗಾಗ್ಲಿ ಮೀನುಗಾರರಿಗಾಗ್ಲಿ, ಅದು ಇಟ್ ಸ್ಟಾರ್ಟೆಡ್ ಶೋಯಿಂಗ್ ಅಪ್.
1: ಸೊ ಈ ಕನೆಕ್ಷನ್ ಹೇಗೆ ಸುಗಂಧಿ ಅವರೇ, ಮೀನುಗಾರರು ಅಂಡ್ ಆಟರ್ಸ್ ಮಿಡ್ಲಲ್ಲಿ?
0: ಸೊ ಮೀನುಗಾರರು ನೀರ್ನಾಯಿಗಳು ಶತಮಾನಗಳಿಂದ ಒಟ್ಟಿಗೆನೆ ಇವೆ, ಆದ್ರೆ ಅವರಿಬ್ಬರ ಮಧ್ಯ ಈ ಸಂಘರ್ಷ ಜಾಸ್ತಿನೇ ಆಗ್ತಾ ಇದೆ. ಯಾಕೆಂದ್ರೆ ನೀರ್ನಾಯಿಗಳು ದೇ ಹ್ಯಾವ್ ಅಡಾಪ್ಟೆಡ್ ಟು ಸ್ಟೀಲಿಂಗ್, ಇವಾಗ ಮೀನನ್ನ ಕದಿಯತ್ವೆ.
1: ಓಹೋ.
0: ಸೊ ಮೀನುಗಾರರಿಗೆ ಆಬ್ವಿಯಸ್ಲಿ ಅವ್ರಿಗೆ ನೀರ್ನಾಯಿ ಕಂಡ್ರಾಗಲ್ಲ. ಎಲ್ಲೇ ಹೋಗಿ ನೀವು ತುಂಗಭದ್ರದಲ್ಲಿ ಶುರು ಮಾಡಿದ್ವಿ ಕೆಲಸ ಮಾಡಕ್ಕೆ, ನೀರ್ನಾಯಿ ಅಂತ ಕೇಳಿದ್ರೆ ನೀವು ತಗೊಂಡೋಗಿ ನೀರ್ನಾಯಿನ ಫಾರಿನ್ಗೆ ಹಾಕಿ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅದು, ಯಾಕಂದ್ರೆ ಅವ್ರ ಹೊಟ್ಟೆಪಾಡು
1: ಎಕ್ಸಾಕ್ಟ್ಲಿ
0: ಅಫೆಕ್ಟ್ ಆಗುತ್ತೆ ಅಂತ. ಬಟ್ ದೇ ಆರ್ ದಿ ಓನ್ಲಿ ಒನ್ಸ್ ಹೂ ನೋ ಅಬೌಟ್ ಆಟರ್ಸ್ ಆಲ್ಸೋ. ಸೊ ಆ ಸಂಘರ್ಷ ಇದ್ದೇ ಇದೆ, ಅದನ್ನ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅದು.
1: ಸೊ ಆಟರ್ಸ್ ಸರ್ವೈವಲ್ ಅದು ಈಟಿಂಗ್ ಪ್ಯಾಟರ್ನ್ ಎಲ್ಲ ಅದು ಸರ್ವೈವಲ್ ಆನ್ ಫಿಶಸ್,
0: ಪ್ರೈಮರಿಲಿ ಫಿಶ್. ಮೀನುಗಳೇ ತಿನ್ನೋದು, ಬಟ್ ಇವಾಗ ಕ್ರಾಬ್ಸ್ ಇರ್ಬೋದು ಅಥವಾ ಒಂದೊಂದ್ಸತಿ ಆಮೆ ತಿನ್ನುತ್ತೆ ಹಾಗೆ.
1: ಅಂದ್ರೆ ಆಟರ್ಸ್ ಇವಾಗ ಶ್ಯಾಲೋ ವಾಟರ್ ಅಲ್ಲಿ ಇರ್ತಾವ ಡೀಪ್ ವಾಟರ್ಸ್ ಅಲ್ಲಿ?
0: ಎರಡು. ಸೊ ನೀರಲ್ಲಿ ಓಡಾಡುತ್ತೆ ಅವು. ಸೊ ನಿಮ್ಗೆ ಅದ್ರ ಗೂಡ್ ಮಾಡೋದು ಅಥವಾ ಅದ್ರ ರೆಸ್ಟಿಂಗು ಎಲ್ಲ
1: ಶೋರ್
0: ಹತ್ರ ರಿವರ್ ಬ್ಯಾಂಕ್ ಮೇಲೆ.
1: ರಿವರ್ ಬ್ಯಾಂಕ್ ಮೇಲೆ.
0: ಸೊ ಅದು ನೀರ್ನಲ್ಲಿ ಓಡಾಡತ್ವಲ್ಲ. ಇವಾಗ ನಾನು ಕೆಲಸ ಮಾಡ್ತಾ ಇರೋದು ಸ್ಮೂತ್ ಕೋಟೆಡ್ ಆಟರ್ ಅಂತ. ಸೊ ಅದು ಮರಳ ಮೇಲೆ ಮರಳ ದಂಡೆ ಮೇಲೆ ಬಂದು ಉರುಳುತ್ತವೆ, ಯಾಕೆಂದ್ರೆ ದೇ ನೀಡ್ ಟು ಡ್ರೈ ದೇರ್ ಫರ್. ಅಂಡ್ ಆಲ್ಸೋ ಈಗ ಹುಳುಗಳಿರ್ಬೋದು ಅದನ್ನೆಲ್ಲ ಟು ಗೆಟ್ ರೀಡ್ ಆಫ್ ಇನ್ಸೆಕ್ಟ್ಸ್ ದೇ ರೋಲ್ ಆನ್ ದ ಸ್ಯಾಂಡ್.
1: ಅದು ಏನು ಮನುಷ್ಯರ ಜೊತೆ ಇಂಟ್ರಾಕ್ಷನ್ ಮಾಡ್ತಾವ?
0: ಇಂಟ್ರಾಕ್ಷನ್ ಅಂತ ಅಲ್ಲ, ಮೋರ್ ಆರ್ ಲೆಸ್ ಅದು ಸಂಘರ್ಷನೆ. ಆದ್ರೆ ಯಾಕೆಂದ್ರೆ ಅವುಗಳು ದೇ ಕ್ಯಾನ್ ಬಿ ವೆರಿ ಅಗ್ರೆಸಿವ್.
1: ಓಕೆ.
0: ಸೊ ನೀವು ಅದ್ರ ಹತ್ರ ಹೋಗದೆ ಇರೋದು ಉತ್ತಮ, ಅದಕ್ಕೂ ಒಳ್ಳೇದು ನಮಗೂ ಒಳ್ಳೇದೇ. ಯಾಕೆ ಕಚ್ಚುತ್ತವೆ ಅದು, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್ ಬೈಟರ್ಸ್.
1: ನೋಡಕ್ ನಾಯಿ ತರನೇ ಇರ್ತವೆ.
0: ನಾಯಿ ತರ ಅಲ್ಲ, ನಿಮ್ಗೆ
1: ಸೀಲ್ ತರ ಇರುತ್ತೆ.
0: ಇಲ್ಲ, ಮುಂಗ್ಸಿ, ಮೋರ್ ಲೈಕ್ ಮುಂಗ್ಸಿ.
1: ಈಗ ಕಾವೇರಿ ನದಿ ಅದರಲ್ಲೇ ನೀವು ಇದ್ ಮಾಡಿರೋದು, ತುಂಗಭದ್ರದಲ್ಲಿ ಮಾಡಿರೋದು?
0: ಇಲ್ಲ, ಕಾವೇರಿ
1: ಕಾವೇರಿ
0: ನಾನು ಫಿಲ್ಮ್ ಮಾಡಿರೋದು ಕಾವೇರಿ.
1: ಅದ್ರ ಪರಿಸರ

0: ಪರಿಸರವನ್ನ ಚಿತ್ರಿಸುವಾಗ ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ಭಾವನೆಗಳು ಮೂಡಿದ್ವು?
1: ಇಟ್ಸ್ ವೆರಿ ರೊಮ್ಯಾಂಟಿಕ್ ಐ ಶುಡ್ ಸೇ. ಪ್ರತಿದಿನ ಬೆಳಿಗ್ಗೆ ಒಂದು 5-5:30 ಹೋಗಿ ಕಾಯ್ಬೇಕು ನೀರ್ನಾಯಿಗಳಿಗೆ. ಅದು ಇವತ್ತು ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಸೊ ಎವ್ರಿ ಡೇ ಹೋಗೋದು, ಕಾಯೋದು. ಒಂಥರ ಪ್ರಶಾಂತವಾಗಿರುತ್ತೆ ನದಿ ಪಕ್ಕ. ನಿಮ್ಗೆ ಏನು ಅಂದ್ರೆ ಏನು ಮಾಡೋದಿಲ್ಲ. ಹಕ್ಕಿಗಳ ಶಬ್ದ ಕೇಳಿಸ್ತಾ ಇರುತ್ತೆ. ಅಲ್ಲಿ ದೂರದಲ್ಲಿ ಮೀನುಗಾರರು ಬಲೆ ಹಾಕ್ತಿರ್ತಾರೆ. ನಿಮ್ಗೆ ಇನ್ನೇನಿಲ್ಲ, ಕಾಯ್ತಾ ಕೂತಿರೋದು ಅಂದ್ರೆ ಅದಕ್ಕಿಂತ ಒಂದು ಬೇರೆ ಖುಷಿ ಇಲ್ಲ ಅಂತ. ನಾನು
0: ಸುಗಂಧಿ ಅವರು ನಿಮ್ಮನ್ನ ನೋಡ್ತಾ ಇದ್ರೆ ಲೈಕ್ ಯು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅಂತ ಅನ್ಸುತ್ತೆ. ದಿಸ್ ಇಸ್ ಲೈಕ್ ಇನ್ ಬೋರ್ನ್ ಕ್ಯಾರೆಕ್ಟರ್ ಅಥವಾ ಬೆಳೆಸ್ಕೊಂಡು ಬಂದಿರೋದಲ್ಲ?
1: ಇಲ್ಲ, ಇದು ಈ ಪ್ರೊಫೆಷನ್ ಅಲ್ಲಿ ಅದು ಬೇಕಾಗತ್ತೆ. ಸೊ ಕಲಿಬೇಕಾಗತ್ತೆ ಅದು.
0: ಈ ಡಾಕ್ಯುಮೆಂಟ್ರಿ ದ ಮೈ ಆಟೋ ಡೇರಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಅಪ್ರಿಷಿಯೇಷನ್ ತಗೊಂಡಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ನಿಮ್ಮ ಭಾವನೆ?
1: ಹೊರದೇಶದಿಂದ ಬಂದು ಚಿತ್ರ ಮಾಡ್ತಾ ಇದ್ದಿದ್ದು ಇದುವರೆಗೂ ನಡೀತಾ ಇತ್ತು. ಬಟ್ ಈಗ ನಮ್ಮ ದೇಶದ ಕತೆಗಳನ್ನ ನಾವು ನಮಗ್ ಬೇಕಾದ ಹಾಗೆ ಹೇಳೋಕೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ, ಒಂದು ಅವಕಾಶ ಸಿಗ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಇದು ಇಷ್ಟ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಇದು ಸೈಂಟಿಫಿಕಲಿ ಅಬ್ಸರ್ವ್ಡ್ ಆನಿಮಲ್ ಬಿಹೇವಿಯರ್. ಸಾಮಾಜಿಕ ಪ್ರಾಣಿಗಳಾಗಿದ್ದು ಇವುಗಳ ಯಾವ ಥರ ಗೂಡು ಮಾಡತ್ವೆ ಅಥವಾ ಏನೇನು ತೊಂದರೆಗಳಿವೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದ್ದೀವಿ. ಅಂಡ್ ಸುಮ್ಮನೆ ಇದು ಬಂತು ಇದು ಹೋಯ್ತು ಅಂತಲ್ಲ, ಇದೊಂದು ಕಥೆ ತರಾನೇ ಹೀರೋ ಹೀರೋಯಿನ್ನು ವಿಲನ್ನು ಎಲ್ಲ ಇದೆ ಇದರಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಸುಮಾರು ಜನಗಳಿಗೆ ಇದು ಇಷ್ಟ ಆಗಿದೆ ಇದು. ಅಂಡ್ ಮಧ್ಯ ಸ್ವಲ್ಪ ಲಿಟಲ್ ಬಿಟ್ ಆಫ್ ಹ್ಯೂಮರ್ ಎಲ್ಲ ಇದೆ. ದಟ್ ಐ ಥಿಂಕ್ ಹ್ಯಾಸ್
0: ಸೋ ನೀವು ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಮಾಡ್ತೀರಾ? ಅನೇಕ ಇಂಟರ್ನ್ಯಾಷನಲ್ ಸ್ಟೇಜಸ್ ಅಲ್ಲೆಲ್ಲ ನಿಮ್ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳಲ್ಲಿ ನಿಮ್ಮ ನೆನಪಿನಲ್ಲಿ ಉಳಿಯುವ ಕ್ಷಣ ಯಾವ್ದಾದ್ರು ಇದೆಯಾ ನೆನಪಿಸ್ಕೊಳ್ಳೋದಾದ್ರೆ?
1: ಆತರ ತುಂಬಾ ಇದೆ. ದರೋಜಿ ಕರಡಿಧಾಮ ಹ್ಯಾಸ್ ಬೀನ್ ಒನ್ ಆಫ್ ಮೈ ಫೇವರೇಟ್ಸ್. ಆಫ್ ಕೋರ್ಸ್ ನೀರ್ನಾಯಿಗಳು ವಿಲ್ ಆಲ್ವೇಸ್ ಬಿ ಮೈ ಫೇವರೇಟ್. ಬಟ್ ದರೋಜಿ ಕರಡಿಧಾಮದಲ್ಲಿ ನಾವು ಬಹಳ ಕೆಲಸ ಮಾಡಿದೀವಿ. ಸೊ ಅಲ್ಲಿ ಒಂದೊಂದು ಕರಡಿನೂ ಗುರುತಿಸೋ ಅಷ್ಟು ನಾವು ಸಮಯ ಕಳೆದಿದ್ದೀವಿ. ಹಾಗಾಗಿ ಒಂದು ತಾಯಿ ಮತ್ತೆ ಅವಳಿಗೆ ಎರಡು ಮರಿಗಳಿದ್ವು. ಸೊ ವಿ ಸಾ ದ ಟೈಮ್ ವೆನ್ ದ ಮದರ್ ಸ್ಪ್ಲಿಟ್ ವಿತ್ ಹರ್ ಟೂ ಕಬ್ಸ್. ಸೊ ಅದೆಲ್ಲ ನೋಡಕ್ ಸಿಕ್ತು. ಸೊ ಅಷ್ಟು ಸಮಯ ಕಳೆದಿದ್ದು ನನಗೆ ಐ ಥಿಂಕ್ ದಟ್ ಹ್ಯಾಸ್ ಬೀನ್ ಮೋಸ್ಟ್ ಮೆಮೊರೇಬಲ್ ಫಾರ್ ಮೀ.
0: ಎರಡು ಮಕ್ಕಳ ಜೊತೆ ಸ್ಪ್ಲಿಟ್ ಆಗುತ್ತೆ?
1: ಹಾ, ಯಾಕೆಂದ್ರೆ ಒಂದು 2 ವರ್ಷ 1 or 2 years ಕರಡಿಗಳು ತಾಯಿ ಜೊತೆಗಿರುತ್ತವೆ, ಆಮೇಲೆ ದೇ ಹ್ಯಾವ್ ಟು ಸೆಪರೇಟ್. ಸೊ ಆ ಮೊಮೆಂಟ್ ವಿ ಸಾ ದ ಮದರ್ ಸ್ಪ್ಲಿಟಿಂಗ್ ವಿತ್ ಹರ್ ಕಬ್ಸ್.
0: ಈಗ ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರೀಕರಣ ಮಾಡುವಾಗ ನಿಮ್ಗೆ ಎದುರಾಗುವ ಸವಾಲುಗಳು ಅಥವಾ ಅಪಾಯಗಳ ಬಗ್ಗೆ ಏನಾದರೂ ಹೇಳೋದಾದ್ರೆ?
1: ಒಂದೊಂದ್ಸತಿ ಬಹಳ ಕಷ್ಟ ಇರುತ್ತೆ ಫಿಲ್ಮಿಂಗು. ಒಂದು ಕ್ಲೈಮೇಟ್ ಚೇಂಜ್ ಇಂದ ನಿಮ್ಗೆ ನೀ ಎಷ್ಟೊಂದು ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಪಲ್ ಫ್ರಾಗ್ ಅಂತ ಒಂದಿದೆ, ಕೇರಳದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ. ಅದು ವರ್ಷಕ್ಕೆ ಒಂದೇ ದಿನ ಅದು ಆಚೆ ಬರೋದು. ಒಂದ್ ರಾತ್ರಿ ಹೆಣ್ಣು ಕಪ್ಪೆ ಗಂಡು ಕಪ್ಪೆನ ತನ್ನ ಬೆನ್ ಮೇಲೆ ಹಾಕೊಂಡು ಅದು ಅಂಡರ್ ಗ್ರೌಂಡ್ ಇರುತ್ತೆ. ಅಷ್ಟು ದಿನ 364 ದಿನಗಳು ಒಳಗಿರುತ್ತೆ, ಒಂದು ದಿನ ಆಚೆ ಬರುತ್ತೆ. ಸೊ ಈ ಒಂದು ಕಪ್ಪೆನ ಫಿಲ್ಮ್ ಮಾಡಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಅದು ಬರಲಿಲ್ಲ, ಯಾಕೆಂದ್ರೆ ಆ ವರ್ಷ ಒಂದು ವರ್ಷ ಎಲ್ ನೀನ್ಯೋ ಆಯ್ತು, ಇನ್ನೊಂದು ವರ್ಷ ಲಾ ನೀನ್ಯೋ ಆಯ್ತು. ಸೊ ಈ ಕಡೆ ನಿಮ್ಗೆ ಇಲ್ಲ ಪ್ರವಾಹ ಇರುತ್ತೆ ಇಲ್ಲ ಡ್ರೌಟ್ ಇರುತ್ತೆ. ಸೊ ಈ ತರ ನಮ್ಗೆ ಒಂದೊಂದ್ಸ ಬಹಳ ಕಷ್ಟಗಳಿರುತ್ತೆ. ಅಂಡ್ ಅದು ವಾಟರ್ ಫಾಲ್ ಮೇಲೆ ಇತ್ತು. ಸೊ ಎಲ್ಲ ನಾವು ಅಷ್ಟು ಜನ ಎದ್ದು ಬಿದ್ದು, ನಮ್ಮ ಫೋನ್ಗಳು ಬಿದ್ದು, ನಾವು ಬಿದ್ದು. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ದಟ್ ಶೋ.
0: ಒನ್ ಡೇ ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಒನ್ ಡೇ.
1: ಇಟ್ ಕುಡ್ ಬಿ ಎನಿ ಡೇ. ಸೊ ಅದು ಈ ಸ್ಟ್ರೀಮ್ ಅಲ್ಲಿ ಬರುತ್ತಾ ಇಲ್ಲ ಆ ಸ್ಟ್ರೀಮ್ ಅಲ್ಲಿ ಬರುತ್ತಾ ಇಲ್ಲ ಎರಡರಲ್ಲೂ ಒಟ್ಟಿಗೆ ಬರುತ್ತಾ
0: ಅದೇ ಪ್ಲೇಸ್ ಅಲ್ಲಿ ಇರೋದು ಅದು
1: ಇಲ್ಲ. ಇವಾಗ ಇದಿಷ್ಟು ಕೇರಳ ಅಂತ ಇಟ್ಕೊಳ್ಳಿ, ಇಲ್ಲಿ ಬರ್ಬೋದು ಅಲ್ಲೂ ಬರ್ಬೋದು, ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೊಂದಷ್ಟು ಜನ ರಿಸರ್ಚರ್ಸ್ ಇರ್ತಾರೆ, ಅಲ್ಲೊಂದಷ್ಟು ಜನ ಇರ್ತಾರೆ, ಎಲ್ಲರೂ ಕಾಯ್ತಾ ಇರ್ತೀವಿ. ನಮ್ಮ ಅದೃಷ್ಟ ಇಲ್ಲಿ ಬಂತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಓ ಅಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ನಮ್ಗೆ ಹೇಳ್ತಾರೆ, ನಾವು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗ್ತೀವಿ. ಕಾಯ್ಬೇಕು, ವೆರಿ ಚಾಲೆಂಜಿಂಗ್. ನಾವು ಹೆಂಗಸರು ನಮ್ದು
0: ಕಂಫರ್ಟ್ ಝೋನ್
1: ಬಿಟ್ಟು ಆಚೆ ಬರಬೇಕು. ಅಂಡ್ ಎಲ್ಲ ಏನ್ ಮಾಡೋದಕ್ಕೂ ನಮ್ಗೆ ಒಂದು ಧೈರ್ಯ ಇರಬೇಕು ಅಂತ ನನಗೆ. ಇವಾಗ ಹುಡುಗಿರಿಗೆ ಏನೇ ಆದ್ರೂ ಇದು ಮಾಡಬಹುದಾ ಅನ್ನೋ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರಲೇಬೇಕು ಅಂತ ನಾನು ಹೇಳ್ತೀನಿ. ಅಂಡ್ ಆಲ್ಸೋ ಫಿಸಿಕಲಿ ಐ ಥಿಂಕ್ ವಿ ನೀಡ್ ಟು ವರ್ಕ್ ಆನ್ ಆರ್ ಸೆಲ್ಸ್ ಅಂಡ್ ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್. ಯಾಕಂದ್ರೆ ನನ್ನ ಕೆಲಸದಲ್ಲಿ ಇವಾಗ ನಾನು ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ, ಸ್ಕೂಲಲ್ಲಿ ಇದ್ದಾಗ ಆಗಲಿ ಅಂತ ನಾನೇನು ಸ್ಪೋರ್ಟ್ಸ್ನಲ್ಲಿ ಇರಲಿಲ್ಲ. ಬಟ್ ಈ ಕೆಲ್ಸಕ್ಕೆ ಬಂದ ಮೇಲೆ ಇವಾಗ ಒಂದು ಕ್ಯಾಮ್ರಾ ಆ್ಯಂಡ್ ಟ್ರೈಪಾಡ್ ಸಮಟೈಮ್ಸ್ ಟುಗೆದರ್ ಅದೊಂದು 15 kg ಇರ್ಬೋದು, 30 kg. ಸೊ ಅದನ್ನ ನಾನು ಎತ್ಕೊಂಡು ಓಡಾಡಬೇಕು ಅಂತಂದ್ರೆ ಫಿಸಿಕಲಿ ಐ ನೀಡ್ ಟು ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್ ಐ ಥಿಂಕ್ ಆಲ್ ವಿಮೆನ್ ನೀಡ್ ಟು ಫೋಕಸ್ ಆನ್ ಫ್ರಮ್ ಅ ಯಂಗ್ ಏಜ್.
0: ಈಗ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ? ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನೀವು ಹೊರಗಡೆನೆ ಇರ್ತೀರಾ, ಕಾಡುಗಳಲ್ಲಿ ಇರ್ತೀರಾ, ಹೆಲ್ತ್ ಹದಗೆಟ್ರೆ ಅವಾಗ ಏನ್ ವ್ಯವಸ್ಥೆ ಮಾಡ್ಕೋತೀರಾ?
1: ಅದನ್ನ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಇವಾಗ ನಂದು ಶೆಡ್ಯೂಲ್ ನೋಡಿಕೊಂಡು, ಇವಾಗ ಈ ಅಕಸ್ಮಾತ್ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂತಂದರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಯು ಆರ್ ಬೆಡ್ ರಿಡನ್, ಈಗ ಒಂದು ಸರ್ಜರಿ ಆಯಿತು, ಯಾವಾಗಲೂ ನಾನು ಏನು ಮಾಡೋಕ್ಕಾಗಲ್ಲ ಅವಾಗ. ಯು ಹ್ಯಾವ್ ಟು ಬಿ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸೊ ಐ ಥಿಂಕ್ ಆ ಬ್ಯಾಲೆನ್ಸ್ ನಾವು ಮಾಡಲೇಬೇಕಾಗತ್ತೆ. ಬಟ್ ಸಮಟೈಮ್ಸ್ ಮಾನ್ಸೂನಲ್ಲಿ ಇವಾಗ ಒಂದು ಸೀಕ್ವೆನ್ಸ್ ನಡೀತಾ ಇದೆ ಅಂತಂದರೆ ನಾನು ಆ ಟೈಮ್ನಲ್ಲಿ ಇರಲೇಬೇಕಾಗತ್ತೆ. ಸೊ ಸಮಟೈಮ್ಸ್ ಇಟ್ಸ್ ವೆರಿ ಡಿಮ್ಯಾಂಡಿಂಗ್. ಹಾಗೆ ನೋಡೋಕ್ಕೆ ಹೋದರೆ ನಿಮ್ಗೆ ಇವಾಗ ಮಾಡಬೇಕು ಅಂತಂದರೆ, ಈಗ ಅಲ್ಲಿ ಯಾವುದೋ ಒಂದು ಕೃಷ್ಣಮೃಗದ್ದು ಏನೋ ನಡೀತಾ ಇದೆ ಅಂತಂದರೆ ಈಗ ಹೋಗ್ಬೇಕಂದ್ರೆ ನಾನು ಈಗ ಹೋಗಲೇಬೇಕಾಗತ್ತೆ.
0: ಕರೆ,
1: ಆ ಥರ ಸಮಟೈಮ್ಸ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಫನ್ ಆಫ್ ದಿಸ್ ಪ್ರೊಫೆಷನ್, ಫಿಲ್ಮಿಂಗ್ ದ ಪರ್ಪಲ್ ಫ್ರಾಗ್.
0: ಅದರ್ವೈಸ್ ನೀವು ಇವಾಗ ಫಾರೆಸ್ಟಲ್ಲಿ ಟ್ರಾವೆಲ್ ಮಾಡಬೇಕು, ಪರ್ಸ್ನಲಿ ನಿಮಗೆ ಅದು ಒಂದು ಅಪಾಯದ ಪರಿಸ್ಥಿತಿಗಳು ಬರೋ ಇದೂ ಇದೆಯಲ್ಲ?
1: ಪ್ರಾಣಿಗಳ ಜೊತೆ ಖಂಡಿತ ಇಲ್ಲ, ಯಾಕೆಂದ್ರೆ ನಮ್ಮ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಿದ್ರೆ ಪ್ರಾಣಿಗಳ ಜೊತೆ ನಮಗೆ ಏನು ಆ ಥರ ತೊಂದರೆ ಇರಲ್ಲ. ಅಫ್ಕೋರ್ಸ್ ರಾತ್ರಿ ಹೊತ್ತು ಹಾವುಗಳದ್ದು ಹುಷಾರಾಗಿರ್ಬೇಕು, ಅಪ್ರಾಪ್ರಿಯೇಟ್ ಫುಟ್ ವೇರ್ ಹಾಕೊಂಡು ಓಡಾಡಬೇಕು. ಅದು ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಆನೆ ಮರಿ ಜೊತೆ ಇದ್ರೆ ಆ್ಯಂಡ್ ನಾವು ಅದಕ್ಕೆ ಬಹಳ ಹತ್ತಿರ ಹೋದ್ರೆ ಆಗ ಅದಕ್ಕೆ ಕೋಪ ಬರುತ್ತೆ, ಅದು ಚಾರ್ಜ್ ಮಾಡುತ್ತೆ. ಅಥವಾ ಕರಡಿಗಳಿಗೆ ಕಾಣಿಸಲ್ಲ ಸರಿಗೆ, ದೇ ಕೆನ್ ಓನ್ಲಿ ದೇ ಕೆನ್ ಸ್ಮೆಲ್ ವೆಲ್ ಬಟ್ ದೇ ಕೆನಾಟ್ ಸಿ.
0: ಈಗ ಯೂಶ್ವಲಿ ಲೈಕ್ ವಿ ವಿಮೆನ್ ಒಂದು ಪ್ರೊಟೆಕ್ಟಿವ್ ನೇಚರ್ ಇರುವಂತವರಲ್ವಾ, ನಮ್ಮ ಮಕ್ಕಳಿಗಾಗ್ಲಿ ಅಥವಾ ನಮ್ಮ ಥಿಂಗ್ಸಿಗಾಗ್ಲಿ ಎಲ್ಲದಕ್ಕೂ. ಸೊ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನು ನೀವು ಹೇಗೆ ವಿವರಿಸ್ತೀರಾ ಸುಗಂಧಿ ಅವರೇ? ಯು ವಿಲ್ ಟೇಕ್ ಇಟ್ ಅನ್ ಇಮೋಷನಲ್ ನೋಟ್ ಇವಾಗ ಇದು ಮಾಡುವಾಗ, ಅಥವಾ ಲೈಕ್ ಪ್ರಾಕ್ಟಿಕಲಿ ಯು ವಿಲ್ ಡೀಲ್ ವಿತ್ ದಟ್?
1: ನೀವು ನನ್ನನ್ನು ಕೇಳಿದ್ರೆ ಪರ್ಸ್ನಲಿ ನಾನು ಪ್ರಾಕ್ಟಿಕಲ್ ಆಗಿ ತೊಗೊಳ್ತೀನಿ. ನಂದು ಆ ಲೆವೆಲ್ ಆಫ್ ಇಮೋಷನ್ ನಾನು ಹೋಗಲ್ಲ, ಯಾಕೆಂದ್ರೆ ಇದು ಯು ಹ್ಯಾವ್ ಟು ಡೀಲ್ ವಿತ್ ಇಟ್ ಪ್ರಾಕ್ಟಿಕಲಿ. ಬಟ್ ನೀವು ನಿಮಗೆ ಹೆಂಗಸರಿಂದ ಬರೋ ಒಂದು ದೃಷ್ಟಿಕೋನನೇ ಬೇರೆ ಇರುತ್ತೆ. ಎಲ್ಲರನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಈ ಥರ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗುತ್ತಾ ಅಥವಾ ಇನ್ನೊಂದು ಪ್ರಾಣಿಗೆ ತೊಂದರೆ ಆಗುತ್ತಾ, ಅದು ನಮಗೆ ಆಟೋಮ್ಯಾಟಿಕಲಿ ನಾವು ಯೋಚನೆ ಮಾಡೇ ಮಾಡ್ತೀವಿ. ಸೊ ಅದು ಖಂಡಿತ ಬರುತ್ತೆ. ಈವನ್ ವಿತೌಟ್ ಇಮೋಷನ್ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ಎವ್ರಿಬಡಿ.
0: ನೆಕ್ಸ್ಟ್ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋದಾದ್ರೆ,
1: ಈಗ ಇನ್ನೊಂದಷ್ಟು ಐಡಿಯಾಗಳು ನಾವು ಡೆವಲಪ್ ಮಾಡ್ತಾ ಇದೀವಿ. ವಿ ಆರ್ ಲುಕಿಂಗ್ ಫಾರ್ ಫಂಡಿಂಗ್ ಅಂಡ್ ಟ್ರೈಂಗ್ ಟು ಗೆಟ್ ದೋಸ್ ಐಡಿಯಾಸ್ ಇನ್ ಪ್ಲೇಸ್. ಈಗ ಅಟ್ ದ ಮೊಮೆಂಟ್ ನಾವು ತಿರುಪತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಮನುಷ್ಯರು ಮತ್ತೆ ಆನೆಗಳ ಮಧ್ಯ ಸಂಘರ್ಷ ನಡೀತಾ ಇದೆ ಅಲ್ಲಿ. ಸೊ ಅದ್ರ ಬಗ್ಗೆ ಒಂದು ಕಿರುಚಿತ್ರ ಮಾಡ್ತಾ ಇದೀವಿ, ಇವಾಗ ಇನ್ ಪ್ರೊಡಕ್ಷನ್. ಅದು ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿ ಔಟ್.
0: ಓಕೆ. ಸೊ ಒಂದು ಚಿತ್ರ ಪ್ರೊಡ್ಯೂಸ್ ಮಾಡ್ಬೇಕು, ದಟ್ ಶುಡ್ ಬಿ ಔಟ್ ಅಂದ್ರೆ ಎಷ್ಟು ದಿನ ಕೆಲಸ ಮಾಡ್ಬೇಕಾಗತ್ತೆ ಸುಗಂಧಿ ಅವರೇ?
1: ಈ ಕೆಲವು ಇವಾಗ ನನ್ನ ಸೀಕ್ವೆನ್ಸಸ್ ಹೇಳಿದ್ನಲ್ಲ, ಅವ ಅಂಥದ್ದಾದ್ರೆ ನಮ್ಗೆ ಒಂದೊಂದ್ಸತಿ ಒಂದು 3 ವಾರ 4 ವಾರ ಅಷ್ಟರಲ್ಲೇ ನಾವು ಫಿಲ್ಮಿಂಗ್ ಮುಗಿಸ್ಬೇಕಾಗತ್ತೆ. ಈಗ ನಾ ಮಾಡ್ತಾ ಇರೋ ಕೆಲಸ ಇಟ್ ಇನ್ವಾಲ್ವ್ಸ್ ರಿಸರ್ಚ್ ಆಲ್ಸೋ, ಸೊ ಇಟ್ ಕೆನ್ ಟೇಕ್ ಮೆನಿ ಮಂತ್ಸ್ ಆರ್ ಈವನ್ ಅ ಇಯರ್ ಆರ್ ಮೋರ್.
0: ಸೊ ನೀವು ಸ್ಥಳೀಯ ಸಮುದಾಯಗಳ ಬಗ್ಗೆ ನೀವು ಯು ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಅಲ್ವಾ, ಯಾವ್ದಾದ್ರು ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ. ಸೊ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇವಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಎಲ್ಲ, ಅವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ ಅನ್ಸುತ್ತೆ?
1: ಬಹಳ ಮುಖ್ಯ, ಯಾಕೆಂದ್ರೆ ನಾವು ಹೋಗಿ ಇವಾಗ ನಾನು ಇಲ್ಲಿ ಇದ್ಕೊಂಡು ಸಿಟಿಯಲ್ಲಿ ಇದ್ಕೊಂಡು ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ನನಗೆ ಎಲ್ಲ ಗೊತ್ತು ಅಂತ ಹೇಳೋದು ತಪ್ಪು. ಸೊ ಅವರಿಗೆ ಅವ್ರ ಪ್ರದೇಶ ಗೊತ್ತಿರುತ್ತೆ. ಇವಾಗ ನಾನು ನೀರ್ನಾಯಿ ಮೇಲೆ ಕೆಲಸ ಮಾಡಿದಾಗ ನಮ್ಮ ಜೊತೆ ಒಬ್ಬ ಮೀನುಗಾರ ಪ್ರತಿದಿನ ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಚಿತ್ರದಲ್ಲೂ ಹೀಸ್ ಫೀಚರ್ಡ್ ಇನ್ ಅವರ್ ಫಿಲ್ಮ್. ಸೊ ಅವರಿಗೆ ಅವ್ರ ನದಿ ಅವರ ಮರಗಳು ಎಲ್ಲ ಗೊತ್ತಿರುತ್ತೆ. ಸೊ ಅವ್ರ ಪಾತ್ರ ಬಹಳ ಮುಖ್ಯ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದೇರ್ ಸಪೋರ್ಟ್ ಅಂಡ್ ನಾಲೆಡ್ಜ್.
0: ಓಕೆ. ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರ ಫಿಲ್ಮ್ ಪ್ರೊಡಕ್ಷನ್ ವೈಲ್ಡ್ ಲೈಫ್ ಅಲ್ಲಿ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಅಂದ್ಕೊಳ್ಳೋ ಯಂಗ್ ಜನರೇಷನ್ಗೆ ನಿಮ್ಮ ಸಲಹೆ ಏನು?
1: ನಾನು ಹೇಳೋದೇನಂದ್ರೆ ನಮ್ಮ ಸುತ್ತಮುತ್ತ ಇರೋ ವನ್ಯಜೀವಿಗಳನ್ನ, ಒಂದು ಇರುವೆಯಿಂದ ಹಿಡಿದು ಹಕ್ಕಿ ಇರ್ಬೋದು ಚಿಟ್ಟೆ, ಅದನ್ನ ಫಸ್ಟ್ ನೋಡಕ್ಕೆ ಕಲ್ತ್ಕೊಳ್ಬೇಕು ನಾವು. ಒನ್ಸ್ ವಿ ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ನೇಚರ್ ದೆನ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಫಿಲ್ಮ್ ದೆಮ್. ಸೊ ಅದ್ರ ಬಗ್ಗೆ ಒಂದು ಪ್ರೀತಿ ಒಂದು ಕುತೂಹಲ, ಅದು ಫಸ್ಟ್ ಸ್ಟೆಪ್ ಅಂತ ನಾನು ಹೇಳೋದು.
0: ವನ್ಯಜೀವಿ ಸಂರಕ್ಷಣೆ ಒಂದು ಕೇವಲ ಒಂದು ವೃತ್ತಿಯಾಗಿ ನೋಡದೆ ಅದೊಂದು ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ನೋಡೋ ಸಂದರ್ಭ ಅನ್ಸುತ್ತೆ ಇದು ಅಲ್ವಾ?
1: ಹೌದು. ಖಂಡಿತ
0: ಅಲ್ವಾ. ಸೊ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಿ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ನಳಿನ್ ದಾವೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಇದೀಗ ಮೂಡಿ ಬರುತ್ತಿರುವ ಗೀತೆ ಪ್ರೇಮ್ ಚಿತ್ರದ್ದು. ಗೀತ ರಚಿಸಿದವರು ಆನಂದ್ ಬಕ್ಷಿ, ಸಂಗೀತ ಸಂಯೋಜಕರು ಲಕ್ಷ್ಮೀಕಾಂತ್ ಪ್ಯಾರಲಾಲ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗೀತ ಚಂದ್ರಿಕೆ ಕೇಳಿದಿರಿ. ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ, 6:30 ಚಿಂತನ. ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ಮೃತ್ಯುಂಜಯ ದೊಡ್ಡವಾಡ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ನಾಳೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ನಾಳೆ 12:30 ವನಿತಾ ವಿಹಾರದಲ್ಲಿ ಕೇಳಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಸಹನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸೀಳು ತುಟಿ ಅಂಗಳ ಕುರಿತು ಡಾಕ್ಟರ್ ಗಿರೀಶ್ ಕೆಎಸ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಳಿನಿ ಪಾಯ್. ನಾಳೆ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿರಂಗದಲ್ಲಿ ಕೃಷಿಕ ರೈತ ಮಹಿಳೆಯರು. ಈ ಕುರಿತು ಡಾಕ್ಟರ್ ಶ್ವೇತಾ ಪಿಎಸ್ ಅವರೊಡನೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. 9:15 ಪಿಎಸ್ ವಸಂತ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ನಾಳೆ ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರ ಮ್ಯಾಂಡೋಲಿನ್ ವಾದನ ಕೇಳುವಿರಿ. ವಯೋಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.